ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 23 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 13 ತಾರೀಖು ಬುಧವಾರ. ಈಗ ವೇಳೆ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಮದನ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ಹಾಗೂ 7:15 ಭಾವಗೀತೆಗಳನ್ನು ಆಲಿಸಬಹುದು. 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ರೇಡಿಯೋ ಡಾಕ್ಟರ್, ಇದರಲ್ಲಿ ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯಿತನದ ಕ್ರಮಗಳು, ಈ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭಾರತಿ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:00 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಇವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಕನ್ನಡ ಚಿತ್ರಗೀತೆಗಳು, 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳು. 11:00 ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಎಲ್ ವೈದ್ಯನಾಥನ್, ಡಾ ಎಲ್ ಸುಬ್ರಹ್ಮಣ್ಯಂ ಹಾಗೂ ಎಲ್ ಶಂಕರ್ ಅವರ ವಯೋಲಿನ್ ವಾದನ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆಯ ಕುರಿತು ಡಾ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ವಿಷಯ,

ಇದೀಗ ಶ್ರೀಪಾದರಾಜರ ಭಕ್ತಿಕೃತಿ ಇಕೋನೋಡೆ ರಂಗನಾಥನ ಪುಟ್ಟಪಾದವ ಆಲಿಸಿ ಎನ್ ಹೇಮಾ ಅವರ ಧ್ವನಿಯಲ್ಲಿ.

ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಸ್ಮಿತಾ ಬೆಳ್ಳೂರು ಅವರ ಧ್ವನಿಯಲ್ಲಿರುವ ಅಕ್ಕ ಮಹಾದೇವಿಯವರ ಭಕ್ತಿರಚನೆ.

ಕಾರ್ಯಕ್ರಮದ ಕಡೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಕೇಳೋಣ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿಗೀತೆ ಮೂಡಣದೆ ಹೊಂಗೀರಣ.

0: ಇದುವರೆಗೆ ಸ್ತುತಿಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು.
1: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
2: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ FS ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ, ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ, ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು.

0: ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠ. ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು. ಮೊದಲಿಗೆ ಸಂಗೀತ ಕಟ್ಟಿಯವರ ದನಿಯಲ್ಲಿ ಕೇಳೋಣ ಅಂಬಿಕಾ ತನಯದತ್ತರ ಭಾವಗೀತೆ.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಒಂದು ವರ್ಷದಲ್ಲಿ ನಾವು ಬೇರೆ ಬೇರೆ ಕಾಲಗಳನ್ನು ನೋಡ್ತೇವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ, ಹೀಗೆ ಪ್ರತಿಯೊಂದು ಕಾಲಗಳಲ್ಲಿಯೂ ಕೂಡ ನಾವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಆವಾಗ ಮಾತ್ರ ನಾವು ಮತ್ತು ನಮ್ಮ ಚಟುವಟಿಕೆ ಬಹಳ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಅನೇಕ ಸವಾಲುಗಳು ನಮಗೆ ಎದುರಾಗುತ್ತೆ. ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಬೇಸಿಗೆ ಕಾಲದಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ನಮ್ಮನ್ನು ಬಾಧಿಸುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಬೆಂಕಿಯ ಅವಘಡಗಳು ಬೇಸಿಗೆಯಲ್ಲಿ ಹೆಚ್ಚಾಗಿ ಆಗುವಂಥದ್ದನ್ನು ನಾವು ಗಮನಿಸಬಹುದು. ಕೃಷಿ ರಂಗದಲ್ಲಿಯೂ ಕೂಡ ಅನೇಕ ಬೆಂಕಿ ಅವಘಡಗಳು ಸಂಭವಿಸುತ್ತೆ. ಸಾಮಾನ್ಯವಾಗಿ ಈ ಹುಲ್ಲಿನ ಮೆದೆಗೆ ಬೆಂಕಿ ಬೀಳ್ತಕ್ಕಂಥದ್ದು ಇದು ಸಾಮಾನ್ಯವಾದಂತಹ ಒಂದು ಸಮಸ್ಯೆಯಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ತಮ್ಮ ಬೆಳೆ ಕಟಾವಾದ ನಂತರ ಆ ಕಾಳುಗಳು ಅಥವಾ ಧಾನ್ಯ ಒಂದಷ್ಟು ಚೆನ್ನಾಗಿ ಮಾಗಲಿ ಅನ್ನುವಂತಹ ಉದ್ದೇಶದಿಂದ ಹುಲ್ಲಿನ ಮೆದೆಯನ್ನು ಹಾಕಿಕೊಳ್ತಾರೆ. ಆನಂತರ ಯಾವ ಹುಲ್ಲು ನಮ್ಮ ಜಾನುವಾರುಗಳಿಗೆ ಮತ್ತು ದನಕರುಗಳಿಗೆ ಮೇವಾಗಿ ಲಭಿಸುತ್ತೋ ಅಂತಹ ಹುಲ್ಲನ್ನು ಕೂಡ ನಾವು ಸಂಗ್ರಹವನ್ನು ಮಾಡುವಂಥದ್ದನ್ನು ಗಮನಿಸಬಹುದು. ಈ ಎರಡೂ ರೀತಿಯ ಗುಡ್ಡೆಗಳನ್ನು ಅಥವಾ ಮೆದೆಯನ್ನು ಹಾಕುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಈ ಬೇಸಿಗೆಯಲ್ಲಿ ಉಂಟಾಗ್ತಕ್ಕಂತಹ ಕೆಲವು ಬೆಂಕಿಯ ಅವಘಡಗಳನ್ನು ನಾವು ಬಹಳ ಸುಲಭವಾಗಿ ತಪ್ಪಿಸಬಹುದು. ಗದ್ದೆಯನ್ನು ಕೊಯ್ದು ಅದನ್ನು ಒಟ್ಟುವಂತಹ ಸಂದರ್ಭದಲ್ಲಿ ನಮ್ಮ ಗದ್ದೆಯ ಹುಲ್ಲು ಸಂಪೂರ್ಣವಾಗಿ ಒಣಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಖಾತ್ರಿಯನ್ನು ಮಾಡಿಕೊಳ್ಳಬೇಕು. ಆನಂತರ ಆ ಹುಲ್ಲನ್ನು ಗುಡ್ಡೆಯ ರೂಪದಲ್ಲಿ ಶೇಖರಿಸಿ ಇಡಬೇಕು. ಒಂದು ವೇಳೆ ಅದರಲ್ಲಿ ಏನಾದ್ರೂ ಹಸಿಯ ಅಂಶ ಇತ್ತು ಅಂತ ಹೇಳಿದರೆ ಹೆಚ್ಚು ಕಾವು ಅಥವಾ ಉಷ್ಣಾಂಶ ಗುಡ್ಡೆಯ ಒಳಗೆ ಉಂಟಾಗಿ ಬೆಂಕಿ ತಗಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಹೆಚ್ಚು ನಾವು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಸಂಪೂರ್ಣವಾಗಿ ಹುಲ್ಲು ಒಣಗಿದ ನಂತರವೇ ಅದನ್ನು ಗುಡ್ಡೆಯನ್ನು ಹಾಕಬೇಕು. ಇತ್ತೀಚಿನ ದಿವಸಗಳಲ್ಲಿ ಒಂದೇ ಸ್ಥಳದಲ್ಲಿ ಕಣವನ್ನು ಮಾಡಿ ಮೂರ್ನಾಲ್ಕು ಜನ ರೈತರು ಸೇರಿ ಒಂದು ಕಡೆ ಗುಡ್ಡೆ ಒಟ್ಟುವಂಥದ್ದನ್ನು ನೋಡಬಹುದು. ಇಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಹಾಗೆಯೇ ನಾವು ಈ ಧಾನ್ಯಗಳನ್ನು ಬೇರ್ಪಡಿಸಿದ ನಂತರ ಏನು ಈ ಹುಲ್ಲನ್ನು ಸಂಗ್ರಹವನ್ನು ಮಾಡ್ತೇವೋ ಅಂತಹ ಹುಲ್ಲಿನ ಸಂಗ್ರಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ದೂರದಲ್ಲಿ ನಾವು ಈ ಗುಡ್ಡೆಗಳನ್ನು ಹಾಕಿಕೊಳ್ಳಬೇಕು. ಹಾಗೆಯೇ ಈ ರಸ್ತೆಯ ಬದಿಯಲ್ಲಿ ಗುಡ್ಡೆಗಳನ್ನು ಹೆಚ್ಚಾಗಿ ಹಾಕಬಾರ್ದು. ಯಾಕೆ ಅಂತ ಹೇಳಿದರೆ ಈ ರೈಲ್ವೆ ಹೊಗೆಯಿಂದ ಕಿಡಿ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ವಾಹನಗಳ ಸಂಚಾರದ ವೇಳೆಯೂ ಕೂಡ ಕಿಡಿ ಬರುವಂತಹ ಸಾಧ್ಯತೆ ಇದ್ದು ರಸ್ತೆಯ ಬದಿಯಲ್ಲೇ ಗುಡ್ಡೆ ಇತ್ತು ಅಂತ ಹೇಳಿದರೆ ಅದಕ್ಕೆ ಬೆಂಕಿ ತಗಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ರಸ್ತೆಯಿಂದ ದೂರ ಹಾಕಬೇಕು. ಎಲ್ಲಿ ಕ್ವಾರಿಗಳು ಇರುತ್ತೋ ಅಲ್ಲಿ ಬ್ಲಾಸ್ಟನ್ನು ಮಾಡ್ತಾರೋ ಅಂತಹ ಸ್ಥಳದಲ್ಲಿಯೂ ಕೂಡ ಈ ಒಂದು ಕಿಡಿ ಬಂದು ಗುಡ್ಡೆಗೆ ತಗಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂತಹ ಸ್ಥಳದಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿ ಸೂಕ್ತವಾದಂತಹ ಸ್ಥಳದಲ್ಲಿ ಗುಡ್ಡೆಗಳನ್ನು ಹಾಕಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ ಹೆಚ್.ಆರ್. ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಹೆಚ್.ಆರ್. ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.
1: ಆಕಾಶವಾಣಿ ಹಾಸನ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ವೆಂಕಟ್ ಅವರ ರಚನೆಯನ್ನ ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಈವರೆಗೆ ಭಾವಗೀತೆಯೊಂದನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಹಾಸನ. ಈಗ ವೇಳೆ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಕೇಂದ್ರೀಯಾನ್ವೇಷಣಾಭಿಕರಣೇನ ಅಸ್ಯ ವರ್ಷಸ್ಯ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾ ನೀಟ್ ಯುಜಿ ಇತ್ಯಸ್ಯಾಃ ಆಯೋಜನೆ ಪ್ರಶ್ನಪತ್ರಂ ಅನಧಿಕೃತ ರೀತ್ಯಾ ಬಹಿರಾಗಮನ ವಿಷಯಮಾಲಕ್ಷ್ಯ ಪ್ರಕರಣಂ ಪಂಜೀಕೃತಂ. ಶಿಕ್ಷಾ ಮಂತ್ರಾಲಯಸ್ಯ ಉಚ್ಚ ಶಿಕ್ಷಾ ವಿಭಾಗಾತ್ ಪ್ರಾಪ್ತಸ್ಯ ಲಿಖಿತ ಪರಿವಾದಸ್ಯ ಆಧಾರೇ ಸಂಸ್ಥೆಯಾ ಏತತ್ ಪ್ರಕರಣಂ ಪಂಜೀಕೃತಂ. ಸಂಸ್ಥೆಯಾ ಸಂಸೂಚಿತಂ ಯತ್ ವಿಶೇಷಾಣಾಂ ಕೇಂದ್ರೀಯಾವೇಷಣಾಭಿಕರಣದಳಾನಾಂ ನಿರ್ಮಾಣಂ ಜಾತಂ ತಥಾ ಪ್ರಕರಣಂ ಅನ್ವೇಷಣಾರ್ಥಂ ವಿಭಿನ್ನೇಷು ಸ್ಥಾನೇಷು ಏತಾನಿ ದಳಾನಿ ಪ್ರೇಷಿತಾನಿ ಸಂತಿ. ಏಷಾ ನೀಟ್ ಪರೀಕ್ಷಾ ಅಸ್ಯ ಮಾಸಸ್ಯ ತೃತೀಯ ದಿನಾಂಕೇ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯಾ ಆಯೋಜಿತಾ ಆಸೀತ್. ನವದಲ್ಯಾಂ ನೀಟ್ ಪರೀಕ್ಷಾಯಾಃ ನಿರಸ್ತೀಕರಣ ವಿಷಯೆ ವಾರ್ತಾಹರ ಸಮ್ಮೇಲನಂ ಸಂಬೋಧಯನ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥೆಯಾ ಮಹಾನಿದೇಶಕಃ ಅಭಿಷೇಕ ಸಿಂಹಃ ಅವದತ್ ಯತ್ ರಾಷ್ಟ್ರೀಯ ಪರೀಕ್ಷಣ ಸಂಸ್ಥಾ ಛಾತ್ರೇಭ್ಯಃ ಪುನಃ ಪರೀಕ್ಷಾಂ ಆಯೋಜಯಿಷ್ಯತಿ. ಸಾ ಚ ಪರೀಕ್ಷಾ ನಿಷ್ಪಕ್ಷರೂಪೇಣ ಭವಿಷ್ಯತಿ. ಪುನಃ ಪರೀಕ್ಷಾಯೈ ಅತಿರಿಕ್ತ ಶುಲ್ಕಂ ನ ಭವಿಷ್ಯತಿ ಇತಿ. ಭಾರತಂ ಶುಃ ಆರಭ್ಯ ಬ್ರಿಕ್ಸ್ ವಿದೇಶ ಮಂತ್ರಿಣಾಂ ಉಪವೇಶನಸ್ಯ ಆತಿಥ್ಯಂ ಕರಿಷ್ಯತಿ. ಅದ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಕರಿಷ್ಯತಿ. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಸೂಚಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಉಕ್ತವಾನ್ ಯತ್ ಉಪವೇಶನಾವಧೌ ಬ್ರಿಕ್ಸ್ ಸದಸ್ಯ ದೇಶಾನಾಂ ವಿದೇಶ ಮಂತ್ರಿಣಃ ಪಾರಸ್ಪರಿಕ ಹಿತಸ್ಯ ವೈಶ್ವಿಕ ಕ್ಷೇತ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯಂತೀತಿ. ಲೋಕಸಭಾಧ್ಯಕ್ಷಸ್ಯ ಓಂ ಬಿರ್ಲಾ ವರ್ಯಸ್ಯ ನೇತೃತ್ವೇ ಏಕಂ ಉಚ್ಚಸ್ತರೀಯಂ ಭಾರತೀಯ ಸಂಸದೀಯ ಪ್ರತಿನಿಧಿಮಂಡಲಂ ಭಾರತ ಭೂಟಾನ್ ಸಂಬಂಧಾನ್ ಸುದೃಢೀಕರಣೋದ್ದೇಶ್ಯೇನ ಸಹ ಅದ್ಯ ಭೂಟಾನಸ್ಯ ಯಾತ್ರಾಂ ಕರಿಷ್ಯತಿ. ಏಕಪಂಚಾಶತ್ ಸದಸ್ಯಾಃ ಭೂಟಾನ್ ಭಾರತ ಸಂಬಂಧಾನಾಂ ವಿಭಿನ್ನೇಷು ವಿಷಯೇಷು ಉಭಯಯೋಃ ಪ್ರತಿವೇಶಿ ದೇಶಯೋಃ ಮಧ್ಯೆ ಸಹಯೋಗಂ ಸಂವರ್ಧಯಿತುಂ ಚ ಚರ್ಚಾಂ ಕರಿಷ್ಯಂತಿ ಇತಿ ಅಪೇಕ್ಷಾ ಅಸ್ತಿ. ಯಾತ್ರಾವಧೌ ಪ್ರತಿನಿಧಯಃ ಭೂಟಾನ ದೇಶಸ್ಯ ರಾಜ್ಞಾ ತತ್ರತ್ಯ ಪ್ರಧಾನಮಂತ್ರಿಣಾ ಚ ಸಹ ಮೇಲನಂ ಕರಿಷ್ಯಂತಿ. ಉತ್ತರ ಪ್ರದೇಶಸ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ರಾಜ್ಯಸ್ಯ ಜನಾನ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಹ್ವಾನಂ ವ್ಯಾವಹಾರಿಕ ರೂಪೇಣ ಪ್ರವರ್ತಯಿತುಂ ಪ್ರಾರ್ಥಯತ್. ಅನೇನ ನಾಗರಿಕೇಭ್ಯಃ ಇಂಧನಸ್ಯ ಉಪಭೋಗಂ ನ್ಯೂನೀಕರ್ತುಂ ಅನಾವಶ್ಯಕಂ ಸ್ವರ್ಣಕ್ರಯಣಂ ಪರಿಹರ್ತುಂ ಚ ಆಗ್ರಹಃ ಕೃತಃ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ನಿರ್ದೇಶಂ ಪ್ರದತ್ತವಾನ್ ಯತ್ ಮುಖ್ಯಮಂತ್ರಿಣಃ ಮಂತ್ರಿಣಾಂ ಅನ್ಯೇ ಚ ಜನಾನಾಂ ಸಂಖ್ಯಾ ತತ್ಕ್ಷಣಮೇವ 50% ಯಾವತ್ ನ್ಯೂನೀಕರ್ತವ್ಯಮಿತಿ. ಅಸೌ ಪ್ರಾರ್ಥಯತ್ ಯತ್ ರಾಜ್ಯೇ ಗೃಹಾತ್ ಕಾರ್ಯಂ ಕುರ್ವಂತು ಇತಿ. ಮಹಿಳಾನಾಂ ಸುರಕ್ಷಾಯೈ ಸಂಸ್ಥಾಗತ ಸಮನ್ವಯಂ ಸುದೃಢೀಕರ್ತುಂ ರಾಷ್ಟ್ರೀಯ ಮಹಿಳಾಯೋಗೇನ ದಿಲ್ಲೀ ಆರಕ್ಷಕೈ ಸಹ ಏಕಂ ಉಚ್ಚಸ್ತರೀಯಂ ಸಮೀಕ್ಷೋಪವೇಶನಂ ಆಯೋಜಿತಂ. ಉಪವೇಶನಾವಧೌ ರಾಷ್ಟ್ರೀಯ ಮಹಿಳಾಯೋಗಸ್ಯ ಅಧ್ಯಕ್ಷಾ ವಿಜಯಾ ರಾಹತ್ಕರ ಇತ್ಯೇಷಾ ಸಮನ್ವಿತಸ್ಯ ಪೀಡಿತ ಕೇಂದ್ರಿತಸ್ಯ ಚ ದೃಷ್ಟೇ ಆವಶ್ಯಕತಾಯೈ ಬಲಂ ಪ್ರದತ್ತವತಿ. ಏಷಾ ಅವದತ್ ಯತ್ ಮಹಿಳಾಭ್ಯಃ ಸಮಯೋಚಿತ ಸಮರ್ಥನಂ ನ್ಯಾಯಂಚ ಸುನಿಶ್ಚೇತುಂ ಗೃಹಹಿಂಸಾ ಅಧಿನಿಯಮಸ್ಯ ಅಂತರ್ಗತಂ ಆರಕ್ಷಕ ಯಂತ್ರಸ್ಯ ಸುರಕ್ಷಾಧಿಕಾರಿಣಾಂಚ ಮಧ್ಯೆ ಪ್ರಭಾವಿ ಸಂಪರ್ಕಃ ಆವಶ್ಯಕಃ ಅಸ್ತಿ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪ್ ಅದ್ಯ ಚೀನದೇಶಸ್ಯ ತ್ರಿದಿವಸೀಯ ಯಾತ್ರಾಯೈ ಬೀಜಿಂಗ್ ನಗರಂ ಸಂಪ್ರಾಪ್ಸ್ಯತಿ. ಡೊನಾಲ್ಡ್ ಟ್ರಂಪ್ ಇತ್ಯಸ್ಯ ಚೀನದೇಶಸ್ಯ ರಾಷ್ಟ್ರಪತೇ ಶಿ ಜಿನ್ಪಿಂಗ್ ಇತ್ಯಸ್ಯ ಚ ಮಧ್ಯೆ ಬಹುಪ್ರತೀಕ್ಷಿತೆ ಉಪವೇಶನೆ ದ್ವಿಪಾಕ್ಷಿಕ ಸಂಬಂಧಾನಾಂ ಅನೇಕೇಷು ವಿಷಯೇಷು ಚರ್ಚಾ ಭವಿಷ್ಯತಿ ಇತಿ ಆಶಾಸ್ಯತೆ. आईपीएल इति क्रिकेट प्रतिस्पर्धायां ह्यः रात्रौ अहमदाबादस्य नरेन्द्र मोदी क्रीडांगणे गुजरात टाइटन्स दलेन सनराइजर्स हैदराबाद दलं 82 अंकैः पराजितम् इति वार्ताः।

0: नमस्कार, आकाशवाणी
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಕೇಳುಗರೆ, ಇಂದು ಬೆಳಗ್ಗೆ 8:30 ಪ್ರಸಾರವಾಗುವ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯಿತನದ ಕ್ರಮಗಳು, ಈ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

ಇಂದು ಬೆಳಗ್ಗೆ 10 ಗಂಟೆಗೆ ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು? ಈ ಕುರಿತು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇದು ಆಕಾಶವಾಣಿ ಹಾಸನ. ಈಗ ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ, ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15ರಿಂದ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024ರ ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15ಕ್ಕೆ ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 3 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ. ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ನೀರಿಗೆ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಷ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಚನ್ನವೀರ ಕಣವಿ ಅವರ ಭಾವರಚನೆ, ಹಾಡಿದ್ದಾರೆ ವೈಷ್ಣವಿ ರಾವ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ 102.2 FM.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಶಿಕ್ಷಣ ರಂಗದಲ್ಲಿ 50ರ ಸುವರ್ಣ ಸಂಭ್ರಮದಲ್ಲಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2026-27 ಸಾಲಿನ ಪದವಿ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಕುರುಂಜಿ ಡಾ ವೆಂಕಟರಮಣಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲುಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ B++ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಕೋರ್ಸ್ಗಳೊಂದಿಗೆ ಹೊಸದಾಗಿ ಬಿಕಾಂನಲ್ಲಿ ಬಿಸಿನೆಸ್ ಡಾಟಾ ಅನಾಲಿಟಿಕ್ಸ್ ಹಾಗೂ ಬಿಸಿಎನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ಗಳು ಸೇರ್ಪಡೆಗೊಂಡಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೂ ಇದೆ. 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ 3 ರ್ಯಾಂಕ್ನ ಗೌರವ. ದಾಖಲಾತಿಗಾಗಿ ಸಂಪರ್ಕಿಸಿ 0825723031 ಆರ್ ಮೊಬೈಲ್ ನಂಬರ್ 7353756487.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
6: ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ HR ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3 ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5 ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4 ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟ್ರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು 2 ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ 2 ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ

0: ಇದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಭಕ್ತರು ಮೃತಪಟ್ಟಿದ್ದು 15 ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300 ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 kg ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಗ್ಮಿನ್ ಲೀ ವಿರುದ್ದ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರೆಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಈಗ ಸ್ಟುಡಿಯೋ ಸಮಯ 7:45:10. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಘಂಟಸಾಲ ಮತ್ತು ಪಿ ಲೀಲಾ. ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಪೆಂಡ್ಯಾಲ ನಾಗೇಶ್ವರ ರಾವ್.

0: ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444831389.
1: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
2: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ.
3: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
4: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
2: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
5: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಪಿಬಿ ಶ್ರೀನಿವಾಸ್, ಬಿಕೆ ಸುಮಿತ್ರ ಮತ್ತು ಸಂಗಡಿಗರು ಹಾಡಿರುವ ನಮ್ಮ ಮಕ್ಕಳು ಚಿತ್ರದ ಗೀತೆಯನ್ನ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
5: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
7: ಸವಿಗಾನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಗೀತಪ್ರಿಯ ಅವರ ಸಾಹಿತ್ಯ ಮತ್ತು ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಪಿ ಸುಶೀಲಾ.

0: in the release schedule has been made after due consultation with the Advisory Committee on National Account Statistics. The ministry said that the revision is aimed at further strengthening the data quality. India will be hosting a two-day BRICS foreign ministers meeting from tomorrow. The meeting will be chaired by External Affairs Minister Dr. S. Jayashankar. BRICS foreign ministers and heads of delegations from member and partner countries will participate in the meeting. They will also call on Prime Minister Narendra Modi. During the meeting, the foreign ministers of BRICS member countries will exchange views on global and regional issues of mutual interest. Ahead of the meeting, Dr. Jayashankar will today hold several bilateral meetings in New Delhi. The minister will meet his Chilean counterpart, Francisco Perez Mackenna, this morning and will hold bilateral talks. Later in the afternoon, he is also scheduled to hold bilateral talks with the foreign ministers of South Africa, Ronald Lamola, and Brazilian foreign minister, Mauro Vieira. Later in the evening, Dr. Jayashankar will also meet his Russian counterpart, Sergei Lavrov. A high-level Indian parliamentary delegation led by Lok Sabha Speaker Om Birla will visit Bhutan from today with the main objective of further strengthening India-Bhutan relations. The 51-member delegation includes MPs from Rajya Sabha and Lok Sabha and officials from the Ministry of External Affairs. The delegation is expected to hold discussions on various aspects of Bhutan-India relations and ways to enhance cooperation between the two neighbouring countries. The Ministry of External Affairs has urged people interested in undertaking the Kailash Mansarovar Yatra to apply before the 19th of this month as registrations will close soon. Applicants can get further details and register through the official website kmy.gov.in. India can witness early arrival of southwest monsoon this week. The India Meteorological Department or IMD said conditions are becoming favourable for the advance of southwest monsoon likely over parts of South Bay of Bengal, Andaman Sea and Andaman and Nicobar Islands towards the end of this week. According to the Met Department, the southwest monsoon normally sets in over Kerala around 1st of June every year. Meanwhile, several districts of Rajasthan are currently reeling under severe heatwave conditions, with border districts being most affected. Temperatures at several places are being recorded between 45 and 47 degrees Celsius. Barmer was the hottest place in the state yesterday, with the maximum temperature recorded at 48.3 degrees Celsius. More from our correspondent.
1: The Met Centre has issued a red alert for severe heatwave conditions in the border districts of Barmer, Jaisalmer and Phalodi for today. In addition, an orange alert has been issued for four western districts, while a yellow alert has been sounded for six southwestern districts of the state. Not only the days, but the nights are also witnessing intense heat, with temperatures remaining above 30 degrees Celsius at several places. The prevailing heatwave conditions have affected normal life across the region. According to the Met Department, similar weather conditions are likely to continue for the next 2 to 3 days. With Jitendra Divedi's report from Jaipur, Jigyasa Pandey, Akashwani News.
0: Over to sports. In IPL cricket, Gujarat Titans defeated Sunrisers Hyderabad by 82 runs to take the top position in the points table with a compelling all-round show in Ahmedabad last night. Chasing the target of 169 runs, Sunrisers Hyderabad were bundled out for just 86 runs in 14.5 overs. For Gujarat Titans, Kagiso Rabada and Jason Holder scalped 3 wickets. Kagiso Rabada was declared player of the match. And now for a look at today's newspapers, it's over to Shagun Chopra.
2: Thank you, Anuja. The dailies today have all taken note of the NEET UG 2026 being cancelled on allegations of question paper leak affecting lakhs of medical aspirants across the country. NEET mess. NTA orders retest as CBI probes leak, writes Hindustan Times. The paper adds, what began as a social media claim has now snowballed into a massive examination scandal. Quoting the Petroleum Minister Hardeep Singh Puri, the Hindu hints at fuel price hike as oil marketing companies mounting losses cause concern. PM cuts convoy, government departments to adopt austerity measures, reports the Times of India. Under the headline, in a shifting world order, 5 principles should guide India's diplomacy, notes an editorial in the Indian Express, adding, in foreign policy, there is no substitute for nurturing trusted partnerships, even while seeking new opportunities. Iran's Arakchi, Russia's Lavrov to be in Delhi for BRICS huddle, reports the Indian Express. The Economic Times noting the war impact on growth and current accounts cites PMO stitching a plan to boost foreign fund flow with steps to ease FEMA rules. A headline in the Tribune writes early monsoon likely, Andaman Sea may witness onset by May 16. And finally, a trailblazing first in 145 years at the prestigious institution St. Stephen's College, ready for its first ever woman principal, writes the Pioneer. And with that, it's back to you, Anuja.
0: Thank you, Shagun. And now before we end the bulletin, the headlines once again. Political activities in Tamil Nadu turn hectic ahead of C. Joseph Vijay-led TVK government's floor test today. All India NR Congress leader N. Rangasamy to take oath as Chief Minister of Puducherry today. Uttar Pradesh, Madhya Pradesh and Delhi governments implement measures for fuel consumption following Prime Minister Narendra Modi's austerity appeal. Centre increases import duty on gold and other precious metals. IMD predicts early arrival of monsoon this year. And in IPL cricket, Gujarat Titans beat Sunrisers Hyderabad by 82 runs in Ahmedabad. And with that, we end the morning news. Have a nice day.
3: Akashavani Hasana. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನದ ಕ್ರಮಗಳು ಈ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭಾರತಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಪೂರ್ವ ಸಮಾಲೋಚನೆ ಹಾಗೂ ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಗರ್ಭ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಬಹಳ ಒಂದು ಮಹತ್ವವಾದಂತಹ ಅಂಶ ಆಗಿರುತ್ತೆ, ಮಹತ್ವವಾದಂತಹ ಕಾಲಾವಧಿಯೂ ಕೂಡ ಆಗಿರುತ್ತೆ. ಆದರೆ ಈ ಗರ್ಭ ಧರಿಸುವ ಮುನ್ನ ಒಂದಷ್ಟು ಸಮಾಲೋಚನೆಯೂ ಕೂಡ ಬಹಳ ಅಗತ್ಯ. ಯಾಕೆ ಅಂತ ಹೇಳಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡತಕ್ಕಂಥ ಒಂದು ಕಾಲಘಟ್ಟ ಆಗಿರುತ್ತೆ. ಆ ಕಾಲಘಟ್ಟಕ್ಕೆ ನಾವು ಅಣಿಯಾಗಬೇಕು, ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಮತ್ತೊಂದು ಮಗುವಿಗೆ ಅಥವಾ ಜೀವಕ್ಕೆ ನಾವು ಮತ್ತೊಂದು ಜೀವವನ್ನು ಕೊಡುವಂತಹ ಸಂದರ್ಭದಲ್ಲಿ ಅಣಿಯಾಗದೆ ನಾವು ಕೊಡೋ ಅಂಥದ್ದು ಅಷ್ಟು ಸೂಕ್ತವಾದದ್ದಲ್ಲ, ಸಮಂಜಸವಾದದ್ದಲ್ಲ. ಅಣಿಯಾದೋ ಅಂತ ಅಂದಾಗ ಅದು ಬಹಳ ಚೆನ್ನಾಗಿ ಆಗುತ್ತೆ, ಮತ್ತು ಹೇಗೆ ಆಗಬೇಕೋ ಹಾಗೆ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಗರ್ಭಪೂರ್ವ ಸಮಾಲೋಚನೆ ಅಂತ ಅಂದ್ರೇನು, ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಈ ಗರ್ಭಪೂರ್ವ ಸಮಾಲೋಚನೆ ಅನ್ನುವಂಥದ್ದು ಇತ್ತೀಚಿನ ದಿವಸದಲ್ಲಿ ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ತಾವು ವೈದ್ಯರಾಗಿ ಎಲ್ರಿಗೂ ಕೂಡ ತಾವು ಹೇಳ್ತೀರಾ ಇದ್ರ ಬಗ್ಗೆ, ಏನು ಗರ್ಭಪೂರ್ವ ಸಮಾಲೋಚನೆ ಅಂತ ಹೇಳಿದ್ರೆ?
5: ಗರ್ಭಾವಸ್ಥೆ ಮುಖ್ಯವಾದ ಒಂದು ಕಾಲಘಟ್ಟ ಪ್ರತಿಯೊಬ್ಬ ಮಹಿಳೆ ಮತ್ತು ದಂಪತಿಗಳ ಜೀವನದಲ್ಲಿ. ಸೊ ನಾವೆಲ್ಲರೂ ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು, ಒಂದು ಪರೀಕ್ಷೆ ಆಗ್ಬೋದು, ಭೂಮಿಯಲ್ಲಿ ಒಂದು ಬೆಳೆಯನ್ನು ನೆಡಬೇಕಾದ್ರೂ ಸಹ ತುಂಬಾ ಸಿದ್ಧತೆಗಳನ್ನೇ ಮಾಡ್ಕೊತಾ ಇದ್ದೀವಿ. ಆದರೆ ವಿಪರ್ಯಾಸ ಅಂದರೆ ಈ ಒಂದು ಗರ್ಭಾವಸ್ಥೆಯ ಸ್ಥಿತಿಗೆ ಪೂರ್ಣ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಬಹಳಷ್ಟು ವಿರಳವಾಗಿ ನೋಡ್ತಾ ಇದ್ದೀವಿ. ಸೊ ಇದು ಪ್ರೀ ಕನ್ಸೆಪ್ಷನಲ್ ಕೇರ್ ಅಂದರೆ ಗರ್ಭಪೂರ್ವ ಸಮಾಲೋಚನೆಯನ್ನು ಮಾಡಿಸ್ಕೊಂಡಲ್ಲಿ ಆ ಗರ್ಭಿಣಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ನಾವು ಕಡಿಮೆ ಮಾಡಬಹುದು ಅಥವಾ ನಿವಾರಣೆ ಮಾಡಬಹುದು. ಅದರ ಜೊತೆಗೆ ಆ ಮಗುವಿನಲ್ಲಿ ಬರ್ತಕ್ಕಂಥ ನ್ಯೂನತೆಗಳಾಗ್ಬೋದು ಅಥವಾ ಮಗುವಿನ ಒಂದು ಕ್ರಿಯೇಷನ್ ಆಗಬೇಕಲ್ವ, ಆವಾಗ ಅದಕ್ಕೆ ಏನೇನು ಸಪ್ಲಿಮೆಂಟ್ಸ್ ಅಂದರೆ ಫೋಲಿಕ್ ಆಸಿಡ್ ಬೇಕಾಗುತ್ತೆ, ವೈಟಮಿನ್ ಡಿ ಬೇಕಾಗುತ್ತೆ, ಇವೆಲ್ಲವೂ ಸಮತೋಲನದಲ್ಲಿ ಆ ಮಗುವಿಗೆ ದೊರಕಿದರೆ ಆ ಭ್ರೂಣ ಒಂದು ಮಗುವಾಗಿ ಆರೋಗ್ಯಕರ ಜನ್ಮ ತಾಳೋದಕ್ಕೆ ಬಹಳ ಉಪಯುಕ್ತವಾಗ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಮಾತಾಡ್ತಾ ಇದ್ದೀವಿ ಹೌದು, ಆದರೆ ಇದು ಕಾಲಕಾಲದಿಂದನೂ ಎಲ್ಲಾ ದಂಪತಿಗಳು ಈ ಒಂದು ಗರ್ಭಪೂರ್ವ ಸಮಾಲೋಚನೆ ಅಥವಾ ಪ್ರೀಕನ್ಸೆಪ್ಷನಲ್ ಕೌನ್ಸಿಲಿಂಗ್ನ ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ. ಮಹಿಳೆಯರು ಅದರಲ್ಲೂ ಸಿದ್ಧವಾಗಿ ಅವರಲ್ಲಿ ಶರೀರದಲ್ಲಿ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಅವರು ಆರೋಗ್ಯಕರವಾಗಿದ್ದರೆ ಅವರಲ್ಲಿ ಜನ್ಮ ನೀಡುವಂತ ಮಗು ಸಹ ತುಂಬಾ ಆರೋಗ್ಯಕರವಾಗಿ ಇರುತ್ತೆ.
4: ಇದು ಗರ್ಭಪೂರ್ವ ಸಮಾಲೋಚನೆ ಅನ್ನುವಂಥದ್ದು.
5: ಹೌದು,
4: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಗರ್ಭ ಧರಿಸಿದ ನಂತರ ಆಕೆ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾವು ತುಂಬಾ ಹೆಚ್ಚು ಕಾಳಜಿಯನ್ನ ಮಾಡಲಿಕ್ಕೆ ಓಡಾಡ್ತಾ ಇರ್ತೀವಿ, ತುಂಬಾ ಹೆಚ್ಚು ಜಾಗ್ರತೆಯನ್ನ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳ.

0: ಅದಕ್ಕೇನಾದರೂ ಒಂದು ಕಾರಣವಿದ್ರೆ ಅದನ್ನ ಸರಿಪಡಿಸ್ಕೋಬೇಕು. ಸೊ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, 16-17 ವರ್ಷದ ಮಕ್ಕಳಲ್ಲಿ ಗರ್ಭಪೂರ್ವ ಸಮಾಲೋಚನೆ ಅಂತಲ್ಲ, ಆದರೆ ಅವರ ಆರೋಗ್ಯ ಚೆನ್ನಾಗಿರಬೇಕು. ಉದಾಹರಣೆಗೆ ಅವರಿಗೆ ಹಿಮೋಗ್ಲೋಬಿನ್ ಅನ್ನ ಟೆಸ್ಟ್ ಮಾಡಿ, ಅವರಿಗೆ ರಕ್ತಹೀನತೆ ಇರಬಾರ್ದು, ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರತಕ್ಕಂಥ ಸೂಚನೆಗಳಿದ್ರೆ ಅದನ್ನ ತಪಾಸಣೆ ಮಾಡಿರಬೇಕು. ಮೂರನೇದಾಗಿ ಕೆಲವು ಲಸಿಕೆಗಳನ್ನ ಪ್ರೌಢಾವಸ್ಥೆಯ ಸಮಯದಲ್ಲೇನೆ ಅವರ ಲಸಿಕೆಗಳನ್ನ ತಗೊಂಡ್ರೆ, ಉದಾಹರಣೆಗೆ ಚಿಕನ್ ಪಾಕ್ಸ್ ಲಸಿಕೆ ಆಗ್ಬೋದು, ರುಬೆಲ್ಲಾ ವ್ಯಾಕ್ಸಿನೇಷನ್ ಆಗ್ಬೋದು, ಇದನ್ನ ತಗೊಂಡಾಗ ಅವರು ದೊಡ್ಡವರಾಗಿ ಮದುವೆ ಆದ ನಂತರ ದಿನಗಳಲ್ಲಿ ಗರ್ಭಾವಸ್ಥೆಯಲ್ಲಿ ಈ ಒಂದು ಕಾಯಿಲೆಗಳು ಬರೋದನ್ನ ತಡೆಗಟ್ಟೋದ್ರಿಂದ ಹುಟ್ಟುವ ಮಗುವಿಗೆ ಪರಿಣಾಮ ಬೀರೋದನ್ನ ತಡೆಗಟ್ಟಬಹುದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಮುಕ್ತವಾಗಿ ಎಲ್ಲರ ಹತ್ರ ಮಾತಾಡ್ತೀವಿ ಅಂತಂದ್ರೆ, ಮದುವೆ ಆಗುವ ಸಮಯದಲ್ಲಿ ಅಂದ್ರೆ ಮದುವೆ ಆಗುವ ಮುನ್ನ ಅಥವಾ ಮದುವೆ ಆದ ತಕ್ಷಣ, ಅಥವಾ ಒಂದು ಮಗು ಆಗಿರುತ್ತೆ, ಒಂದ್ 2-3 ವರ್ಷ ಆದ್ಮೇಲೆ ಇನ್ನೊಂದು ಮಗುವಿಗೆ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಹೌದು, ಈಗ ನಾವು ಯಾವಾಗ್ಲೂ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದನ್ನ ನೀವು ಕೇಳ್ಕೊಂಡಿದ್ದೀರಾ. ಜನರಲ್ಲಿ ಮನಸ್ಸಲ್ಲಿ ಏನ್ ನಂಬಿದೆ, ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಗರ್ಭ ನಿರೋಧಕ ವಿಧಾನಗಳನ್ನ ಉಪಯೋಗಿಸೋದು ಮಾತ್ರ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದ್ದಾರೆ. ಬಟ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಬಹಳ ವಿಸ್ತಾರವಾಗಿದೆ. ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇದು ಗರ್ಭಪೂರ್ವ ಸಮಾಲೋಚನೆಯೂ ಸಹ ಒಂದು ಭಾಗವಾಗುತ್ತೆ. ಸೊ ಈ ಮದುವೆಯ ಮುಂಗಡ ನೀವೇ ತಿಳಿದಿರೋ ಹಂಗೆ ದಂಪತಿಗಳು ಬಟ್ಟೆ ಅಂಗಡಿಗೆ ಇರ್ಬೋದು, ಒಡವೆ ಅಂಗಡಿಗೆ ಇರ್ಬೋದು, ಬ್ಯೂಟಿ ಪಾರ್ಲರ್ಗೆ ಇರ್ಬೋದು, ಪ್ರತಿಯೊಂದಕ್ಕೂ ಅವರು 6 ತಿಂಗಳು 1 ವರ್ಷ ಸಿದ್ಧತೆಯನ್ನ ನಡೆಸ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಅವರು ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ, ಅವರ ವೈದ್ಯರ ಅಥವಾ ಒಂದು ಸ್ತ್ರೀರೋಗ ತಜ್ಞರಲ್ಲಿ ಹೋಗಿ ಅವರ ಒಂದು ಜನರಲ್ ಎಕ್ಸಾಮಿನೇಷನ್ ಅನ್ನ ಮಾಡಿಸ್ಕೋಬೇಕು. ನನ್ನ ಶರೀರದ ಸ್ಥೂಲತೆ, ನಾನು ತೂಕ ಹೆಚ್ಚಿದ್ದೀನಾ ಕಡಿಮೆ ಇದೆಯಾ, ನನಗೇನಾದ್ರೂ ಥೈರಾಯ್ಡ್ ಕಾಯಿಲೆ ಇದೆಯಾ, ಅಥವಾ ನನಗೆ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆಗಳಿದೆಯಾ, ಅಥವಾ ರಕ್ತಹೀನತೆ ಇದೆಯಾ ಅಂತ ತಪಾಸಣೆ ಮಾಡಿಸ್ಕೋಬೇಕು. ಅದರ ಜೊತೆಗೆ ಅವರ ಜೀವನ ಶೈಲಿನಲ್ಲಿ ಬದಲಾವಣೆಗಳನ್ನ ಬಹಳ ಮುಂಚೆನೆ ಮಾಡ್ಕೋಬೇಕು. ಈಗ ನೀವು ನೋಡ್ತಾ ಇದ್ದಂಗೆ ಜೀವನ ಶೈಲಿನಲ್ಲಿ ಬಹಳ ಬದಲಾವಣೆಗಳಾಗಿ ಅದರ ದುಷ್ಪರಿಣಾಮಗಳನ್ನ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅದೇ ದುಷ್ಪರಿಣಾಮಗಳು ಗರ್ಭಾವಸ್ಥೆಯಲ್ಲೂ ಸಹ ನಾವು ಹೆಚ್ಚು ಹೆಚ್ಚು ಮಹಿಳೆಯರಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು. ಹಾಗಾಗಿ ನಾವು ಹೇಳೋದು ಜೀವನ ಶೈಲಿಯನ್ನ ಪ್ರೌಢಾವಸ್ಥೆಗಿಂತ ಮುಂಗಡ ಬಾಲ್ಯದಲ್ಲೇನೆ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಳ್ಳೆ ಜೀವನ ಶೈಲಿಯನ್ನ ಕಲಿಸ್ಬೇಕು. ಸೊ ಏನಿದು ಜೀವನ ಶೈಲಿ ಅಂತ ನೀವು ಕೇಳ್ಬೋದು. ಜೀವನ ಶೈಲಿ ಏನಂತಂದ್ರೆ, ಒಂದು ನಮ್ಮ ಆಹಾರದ ಕ್ರಮ. ಆಹಾರದಲ್ಲಿ ಪೌಷ್ಟಿಕತೆ ಅಂದ್ರೆ ನಮ್ಮ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೇಳೆ ಕಾಳುಗಳು, ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಕ್ಕಳಿಗೆ ಉಣಿಸ್ಬೇಕು ಮತ್ತೆ ಪ್ರೌಢಾವಸ್ಥೆಯಲ್ಲಿ ಒತ್ತು ನೀಡಬೇಕು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ. ಎರಡನೆಯದು, ನಿಯಮಿತವಾದ ಒಂದು ವ್ಯಾಯಾಮದ ಪದ್ಧತಿಯನ್ನ ಅವರ ಜೀವನ ಶೈಲಿನಲ್ಲಿ ಅವರು ಅಳವಡಿಸ್ಕೋಬೇಕು. ಅದು ಯಾವುದೇ ತರ ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸ್ಕಿಪ್ಪಿಂಗ್ ಅಥವಾ ಬ್ಯಾಡ್ಮಿಂಟನ್, ಯಾವುದಾದ್ರೂ ಒಂದು ವ್ಯಾಯಾಮವನ್ನ ಪುರುಷರು ಮತ್ತು ಮಹಿಳೆಯರು, ಅದರಲ್ಲಿ ಪ್ರೌಢಾವಸ್ಥೆ ಮಕ್ಕಳು 45-50 ನಿಮಿಷ, ಒಂದು ವಾರದಲ್ಲಿ ಅಟ್ಲೀಸ್ಟ್ 6 ದಿನ ಈ ವ್ಯಾಯಾಮವನ್ನ ಮಾಡ್ಕೊಳ್ತಾ ಬಂದ್ರೆ ಸಾಮಾನ್ಯವಾಗಿ ಅವರಲ್ಲಿ ಯಾವುದೇ ನ್ಯೂನತೆಗಳು ಇರೋದಿಲ್ಲ. ಮತ್ತೆ ಆ ಸಮಯಕ್ಕೆ ತಕ್ಕನಾಗಿರ್ತಕ್ಕಂಥ ಲಸಿಕೆಗಳನ್ನ ಅವರ ವೈದ್ಯರಲ್ಲಿ ಕೇಳಿ ಲಸಿಕೆಗಳನ್ನ ಪಡ್ಕೊಂಡ್ರೆ ಅವರು ಆರೋಗ್ಯಕ್ಕಿರ್ತಾರೆ. ಜೊತೆಗೆ ಈಗಿನ ಕಾಲದಲ್ಲಿ ನಾವು ಬಹಳ ದುಶ್ಚಟಗಳಿಗೆ ಒಳಗಾಗ್ತಾ ಇರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಸಿಗರೆಟ್ ಸೇದೋದಿರ್ಬೋದು, ಮದ್ಯಪಾನ ಮಾಡೋದಿರ್ಬೋದು, ಅಥವಾ ಹೆಚ್ಚು ಮೊಬೈಲು ಮತ್ತೆ ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾಗ ಅವರ ಮಾನಸಿಕವಾಗಿ ಅವರಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಸೊ ಈ ಮಾನಸಿಕ ಆರೋಗ್ಯದ ಕಡೆನೂ ಸಹ ನಾವು ಬಹಳಷ್ಟು ಒತ್ತನ್ನ ನೀಡಬೇಕಾಗುತ್ತೆ. ಸೊ ಈ ಜೀವನ ಶೈಲಿಯನ್ನ ನಾವು ಬದಲಾವಣೆಗಳನ್ನ ಪ್ರೌಢಾವಸ್ಥೆಯಿಂದ ಮಾಡ್ಕೊಳ್ತಾ ಬರಬೇಕು.
1: ತಾವ್ ಹೇಳಿದ್ರಿ ದೈಹಿಕ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೋಬೇಕಾಗತ್ತೆ ಅಂತೇಳಿ, ಏನೆಲ್ಲ ಪರೀಕ್ಷೆಯನ್ನ ಮಾಡಿಸ್ಕೋಬೇಕು, ಅದರ ಅಗತ್ಯ ಏನಿರುತ್ತೆ?
0: ನವದಂಪತಿಗಳಿರ್ಬೋದು ಅಥವಾ ಅವರಿಗೆ ಮದುವೆ ಆಗುತ್ತೆ ಇನ್ನು 2-3 ತಿಂಗಳ ನಂತರ ಅಂತ ಅವರಿಗೆ ತಿಳಿದ ತಕ್ಷಣ ಅವ್ರ ಪ್ರತಿಯೊಂದನ್ನು ಅವರು ತಯಾರಿ ಮಾಡ್ಕೋತಾರಲ್ಲ ಅವರ ದಾಂಪತ್ಯ ಜೀವನಕ್ಕೆ, ಹಾಗೆ ಈ ಒಂದು ದಾಂಪತ್ಯ ಜೀವನದಲ್ಲಿ ಗರ್ಭಿಣಿಯಾಗುವುದು ಒಂದು ಬಹಳ ಮುಖ್ಯವಾದ ಹಂತ. ಸೊ ಅದಕ್ಕೆ ತಯಾರಿ ಮಾಡಿಸೋದಕ್ಕೆ ಅವರು ನಮ್ಮಲ್ಲಿ ಬರಬೇಕು ಸಮಾಲೋಚನೆಗೆ. ಆ ಸಮಾಲೋಚನೆಗೆ ಬಂದಾಗ ಮಹಿಳೆಯರನ್ನ ಪುರುಷರನ್ನ ಒಂದು ಜನರಲ್ ಎಕ್ಸಾಮಿನೇಷನ್ ಅಂದ್ರೆ ಅವರ ತೂಕ ಎಷ್ಟಿದೆ, ಅವರ ಹೈಟ್ ಎಷ್ಟಿದೆ, ಅವರಿಗೆ ರಕ್ತಹೀನತೆ ಇದೆ, ಅವ್ರ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಅವ್ರಿಗೆ ಏನಾದರೂ ಶರೀರದಲ್ಲಿ ಏನಾದರೂ ನಮಗೆ ಗೊತ್ತಾಗುವಂತ ಕ್ಲಿನಿಕಲ್ ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಲಂಗ್ಸ್ ಅಲ್ಲಿ ಆಸ್ಮಾ ಪ್ರಾಬ್ಲಮ್ ಅಥವಾ ವೀಸಿಂಗ್ ಪ್ರಾಬ್ಲಮ್ ಇದೆಯಾ ಅವರಿಗೆ. ಹೆಣ್ಮಕ್ಳಿಗಾದ್ರೆ ಗರ್ಭಕೋಶವನ್ನ ಸಾಮಾನ್ಯವಾಗಿ ನಾವು ಆ ಟೈಮಲ್ಲಿ ತಪಾಸಣೆ ಮಾಡೋದಿಲ್ಲ, ಬಟ್ ಏನಾದರೂ ಅವ್ರ ಹೊಟ್ಟೆ ನೋವು ಬರ್ತಾ ಇದೆ, ನನಗೇನೋ ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡಬಹುದು. ಅದರ್ವೈಸ್ ನಾವು ಜಸ್ಟ್ ಜನರಲ್ ಎಕ್ಸಾಮಿನೇಷನ್, ಅವ್ರ ಹೈಟು, ವೆಯ್ಟು, ಬ್ಲಡ್ ಪ್ರೆಷರ್ ಇದನ್ನ ಚೆಕ್ ಮಾಡ್ತೀವಿ, ಅವರಲ್ಲಿ ಹಿಸ್ಟ್ರಿಯನ್ನ ಕೇಳ್ಕೋತೀವಿ, ನಿಮಗೆ ಮುಟ್ಟಿನ ಸಮಯದಲ್ಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ನಿಮ್ಮ ಆಹಾರದ ಕ್ರಮದಲ್ಲಿ ಅಥವಾ ಮಲಬದ್ಧತೆ ಇದೆಯಾ, ಈ ತರ ಜನರಲ್ ಆಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳ್ಕೋತೀವಿ. ಜನರಲ್ ಎಕ್ಸಾಮಿನೇಷನ್ ಆದ ನಂತರ ಕೆಲವು ತಪಾಸಣೆಗಳನ್ನ ಮಾಡಿಸ್ಕೊಳಕ್ ಹೇಳ್ತೀವಿ. ಏನು ತಪಾಸಣೆಗಳು ಅಂತ ಕೇಳಿದ್ರೆ, ಒಂದು ಮುಖ್ಯವಾಗಿ ಬ್ಲಡ್ ಗ್ರೂಪ್ ಅಂಡ್ ಆರ್ಎಚ್ ಟೈಪಿಂಗ್, ಏನು ನಿಮ್ಮ ಬ್ಲಡ್ ಗ್ರೂಪ್ ಅಂಡ್ ಆರ್ಎಚ್ ಟೈಪಿನ ತಿಳ್ಕೋಬೇಕು ಅವರು. ಎರಡನೇದಾಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ, ಅವರು ಹಿಮೋಗ್ಲೋಬಿನ್ ಎಷ್ಟಿದೆ, ಅವರ WBC ರಕ್ತ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕೌಂಟ್ ಇವೆಲ್ಲ ನಾರ್ಮಲ್ ಆಗಿದೆಯಾ. ಮೂರನೇದು ಥೈರಾಯ್ಡ್

0: ಚಿಕಿತ್ಸೆಯನ್ನು ಮಾಡ್ತೀವಿ. ಹೆಚ್ಚು ಜನಕ್ಕೆ ನಾವು ಥೈರಾಯ್ಡ್ ಕೊರತೆಯನ್ನು ನೋಡ್ತಾ ಇದ್ದೀವಿ, ಹೈಪೋಥೈರಾಯ್ಡಿಸಮ್ ಅಂತ, ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ನೋಡ್ತೀವಿ. ಇವು ಎರಡೂ ಕಾಯಿಲೆಗಳಿಂದ ಗರ್ಭಿಣಿಯರಲ್ಲಿ ತೊಂದರೆ ಆಗ್ಬೋದು, ಹುಟ್ಟುವ ಮಗುವಿಗೂ ಸಹ ಇದರಿಂದ ತೊಂದರೆಗಳಾಗಬಹುದು. ಹಾಗಾಗಿ ಥೈರಾಯ್ಡ್ ಪರೀಕ್ಷೆಯನ್ನು ಮಾಡ್ತೀವಿ, ಮತ್ತೆ ಬ್ಲಡ್ ಶುಗರ್ ಅನ್ನು, ರಕ್ತದಲ್ಲಿ ಸಕ್ಕರೆ ಬರ್ತಕ್ಕಂಥ ಪ್ರಮಾಣ ಏನಾದರೂ ಹೆಚ್ಚಿದೆಯಾ ಅಂತ ಬ್ಲಡ್ ಶುಗರ್ ಅನ್ನು ಟೆಸ್ಟ್ ಮಾಡ್ತೀವಿ. ಮತ್ತೆ ಅದರ ಜೊತೆಗೆ ಸೀರಾಲಜಿ ಅಂತ ಹೆಪಟೈಟಿಸ್ ಬಿ, HIV ಮತ್ತೆ HCV ಈ ರಕ್ತ ಪರೀಕ್ಷೆಗಳನ್ನು ಸಹ ಮಾಡ್ತೀವಿ. ಕಾರಣ ಅವರಿಗೇನಾದರೂ ಈ ಸೋಂಕು ತಗಲಿದ್ದಲ್ಲಿ ಆ ಸೋಂಕಿನಿಂದ ಅವರ ಸಂಗಾತಿಗೆ ತೊಂದರೆ ಆಗಬಹುದು, ಅಥವಾ ಹುಟ್ಟುವ ಮಗುವಿಗೂ ಸಹ ಅದರಿಂದ ಮಗುವಿಗೂ ಸಹ ಟ್ರಾನ್ಸ್ಮಿಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ಸೋಂಕು, HCV ಇನ್ಫೆಕ್ಷನ್ ತಾಯಿಯಿಂದ ಮಗುವಿಗೂ ಸಹ ಸೋಂಕು ತಗಲಬಹುದು. ಸೊ ಈ ಕೆಲವು ಜನರಲ್ ತಪಾಸಣೆಗಳನ್ನ ಈವರೆಗೂ ಗರ್ಭಿಣಿ ಆಗುವ ಮುಂಗಡವಾಗಿ ನಾವು ಮಾಡಿಸ್ಕೊಳಕ್ ಹೇಳ್ತೀವಿ. ಇದು ಯಾವುದರಲ್ಲಾದರೂ ಏನಾದರೂ ಒಂದು ನ್ಯೂನತೆ ಇದ್ರೆ, ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ 12-13 ಗ್ರಾಮ್ ಇರಬೇಕು, ಅದು ಕಡಿಮೆ ಇದ್ರೆ ಅವರಿಗೆ ನಾವು ರಕ್ತಹೀನತೆಗೆ ಕಾರಣವನ್ನು ಪತ್ತೆ ಹಚ್ಚಿ ಔಷಧಿಯನ್ನು ನೀಡಿ ಅವರು ಗರ್ಭಿಣಿ ಆಗುವಂತ ಸಮಯದಲ್ಲಿ ಅವರ ಹಿಮೋಗ್ಲೋಬಿನ್ 12 ಮೇಲಿದ್ರೆ ಭ್ರೂಣದ ಒಳ್ಳೆಯ ಬೆಳವಣಿಗೆ ಆಗುತ್ತೆ, ಅದರಲ್ಲಿ ಬರ್ತಕ್ಕಂಥ ನ್ಯೂನತೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಅದು ಈಗ ಥೈರಾಯ್ಡ್ ಅಂತ ಹೇಳಿದೆ ನೋಡಿ ನಿಮಗೆ, ಅಕಸ್ಮಾತ್ ಥೈರಾಯ್ಡ್ ಕಡಿಮೆ ಇದ್ದು ಹೈಪೋಥೈರಾಯ್ಡ್ ಆಗಿ ಆ ಮಹಿಳೆ ಗರ್ಭಿಣಿಯಾದ ಸ್ಥಿತಿನಲ್ಲಿ ಥೈರಾಯ್ಡ್ ಹಾರ್ಮೋನು ರಕ್ತದಲ್ಲಿ ಕಡಿಮೆ ಇದ್ದಲ್ಲಿ ಮಗುವಿಗೆ ಮೆಂಟಲ್ ಡೆವಲಪ್ಮೆಂಟ್, ನ್ಯೂರೋ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳ್ತೀವಿ, ಅಂದ್ರೆ ಅದರ ಬ್ರೈನಿನ ಕಣಗಳು ಡೆವಲಪ್ಮೆಂಟ್ ಆಗೋದ್ರಲ್ಲಿ ಕೊರತೆ ಆಗ್ಬೋದು. ಸೊ ಮಗುವಿನ IQ ಕಡಿಮೆ
1: ಆಗ್ಬೋದು,
0: ಅಷ್ಟು ಪ್ರಮಾಣದಲ್ಲಿ ಅದು ತೊಂದರೆ ಮಾಡುತ್ತೆ. ಮತ್ತೆ ಇನ್ನೊಂದು ಸಕ್ಕರೆ ಕಾಯಿಲೆ ಹೇಳಿದ್ರಲ್ಲ, ಅಕಸ್ಮಾತ್ ಅವ್ರಿಗೆ ಫ್ಯಾಮಿಲಿನಲ್ಲಿ ಅವ್ರ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದೆ, ಅಥವಾ ಅವ್ರ ಅಜ್ಜ ಅಜ್ಜಿಗೆ ಚಿಕ್ಕಪ್ಪನಿಗೆ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು
1: ಹೆಚ್ಚು.
0: ಸೊ ಅದಕ್ಕೆ ಮುಂಜಾಗ್ರತೆಗಳನ್ನು ತಗೋಬೇಕಾಗುತ್ತೆ. ಈ ಮುಂಜಾಗ್ರತೆಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ನಾವು ಫೀಟಲ್ ಪ್ರೋಗ್ರಾಮಿಂಗ್ ಆಫ್ ಅಡಲ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಇವತ್ತು ಏನಂದ್ರೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಗರ್ಭಿಣಿ ಮಹಿಳೆಯಲ್ಲಿ ಏನಾದರೂ ನ್ಯೂನತೆಗಳಿದ್ದಲ್ಲಿ ಗರ್ಭದಲ್ಲಿರ್ತಕ್ಕಂಥ ಮಗುವಿನಲ್ಲೂ ಸಹ ಕೆಲವು ನ್ಯೂನತೆಗಳು ಇನ್ಬಾರ್ನ್ ಆಗಿ, ಅಂದರೆ ಅದು ಹುಟ್ಟುವ ಮುಂಗಡವಾಗಿ ಅದರ ಶರೀರದಲ್ಲಿ ಪ್ರೋಗ್ರಾಮ್ ಆಗೋಗುತ್ತೆ. ಹೇಗೆ ನಾವು ಹಾರ್ಡ್ವೇರ್ನಲ್ಲಿ ಸಾಫ್ಟ್ವೇರ್ನ ಪ್ರೋಗ್ರಾಮ್ ಮಾಡ್ತೀವೋ, ಹಾಗೆ ಅದಕ್ಕೆ ಇದು ಮುಂದೆ ಈ ಮಗು ಹುಟ್ಟಿ 30-35-40 ವರ್ಷ ಆದಮೇಲೆ ಈ ಮಗುವಿಗೆ ಸಕ್ಕರೆ ಕಾಯಿಲೆ ಬರ್ಬೋದು, ಈ ಮಗುವಿಗೆ BP ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಮುಟ್ಟಿನ ತೊಂದರೆ ಬರ್ಬೋದು ಅಂತ ಇದನ್ನ ಫೀಟಲ್ ಪ್ರೋಗ್ರಾಮಿಂಗ್ ಅಂತ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಈ ತರ ಕಾಯಿಲೆಗಳು ಸಹ ಅವರಿಗೆ
1: ಹರಿಬಹುದು.
0: ಅದಕ್ಕೋಸ್ಕರ ಈ ಗರ್ಭಪೂರ್ವ ಸಮಾಲೋಚನೆ ಅತಿ ಮುಖ್ಯವಾದದ್ದು.
1: ಇದು ಬಹಳ ಮುಖ್ಯ ಅಂತ ಹೇಳಿ ಅನ್ಸುತ್ತೆ, ಬಹಳ ಆಸಕ್ತಿದಾಯಕವಾಗಿ ಇದು ಕಾಣಿಸುತ್ತೆ. ಈಗ ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಮೇಡಮ್, ಏನ್ ಮಾಡ್ತೀರಾ ನೀವು? ಮತ್ತೆ ಅವ್ರಿಗೆ ಈ ಜೀವನ ಶೈಲಿಯನ್ನಷ್ಟೇ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಹೇಳ್ತೀರಾ, ಅಥವಾ ಅವ್ರಿಗೆ ಚಿಕಿತ್ಸೆ ಅಂತ ಏನಾದರೂ ಇರುತ್ತಾ? ಹೇಗೆ
0: ಒಂದು ದಂಪತಿ ನಮ್ಮಲ್ಲಿ ಬರ್ತಾರೆ, ಅವರಿಗೆ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದೀವಿ, ಗಂಡ ಹೆಂಡತಿ ಇಬ್ಬರಿಗೂ ಸಹ ಬ್ಲಡ್ ಗ್ರೂಪ್, ಥೈರಾಯ್ಡ್, ಬ್ಲಡ್ ಶುಗರ್, ಕಂಪ್ಲೀಟ್ ಬ್ಲಡ್ ಕೌಂಟ್, ಮತ್ತೆ ಸೀರಾಲಜಿ ಅಂದ್ರೆ HIV ಹೆಪಟೈಟಿಸ್ ನ ತಪಾಸಣೆ ಮಾಡಿ ಅದೆಲ್ಲ ಸರಿ ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ಸರಿ ಇದೆ, ಅವರ ಜೀವನ ಶೈಲಿನಲ್ಲೂ ಯಾವುದೂ ಕೊರತೆ ಇಲ್ಲ, ಅಂದ್ರೆ ನಾರ್ಮಲ್ ಆಗಿದ್ದಾರೆ ಅಂದಾಗ ಅವರು ನಾವು ಈಗಲೇ ಗರ್ಭ ಧರಿಸ್ಬೇಕಾ ಅಥವಾ ನಮಗಿನ್ನು 2-3 ವರ್ಷ ಸಮಯ ಬೇಕಾ ಅಂತ ಅವ್ರನ್ನ ಕೇಳ್ಕೊತೀವಿ. ಅವ್ರಿಲ್ಲ, ನಾವು ಇನ್ನು 6 ಒಂದು ವರ್ಷದೊಳಗಡೆ ನಮಗೆ ಮಗು ಆಗ್ಬೇಕು, ನಮಗೆ ಒಂದು ಆಸೆ ಇದೆ ಅಂತಂದ್ರೆ, ಮಹಿಳೆಗೆ 400 mg ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಪ್ರತಿನಿತ್ಯ 1-2 ಕಾಲ ತಗೋಬೇಕು ಗರ್ಭಿಣಿಯಾಗುವ ಮುಂಗಡ ಅಂತ ಹೇಳ್ತೀವಿ. ಕಾರಣ ಆ ಒಂದು ವೀರ್ಯ ಮತ್ತೆ ಅಂಡಾಣು ಕೂಡಿ ಭ್ರೂಣವಾದಾಗ ಸೆಲ್ ಡಿವಿಷನ್ ಆಗುತ್ತೆ. ನಿಮಗೆ ಗೊತ್ತಿದ್ದಂಗೆ ಒಂದು ಸೆಲ್ 2 4 16 ಆಗುತ್ತೆ, ಹಾಗೆ ಭ್ರೂಣ ಡೆವಲಪ್ ಆಗಿ ಮಗು ಆಗುತ್ತೆ. ಈ ಡೆವಲಪ್ಮೆಂಟ್ಗೆ ಫೋಲಿಕ್ ಆಸಿಡ್ ಕಣಗಳು ಮಲ್ಟಿಪ್ಲೈ ಆಗೋದಕ್ಕೆ ಫೋಲಿಕ್ ಆಸಿಡ್ ಅತಿ ಅವಶ್ಯಕತೆ ಇರುತ್ತೆ. ಸೊ ಯಾರಾದರೂ ಫೋಲಿಕ್ ಆಸಿಡ್ ಕೊರತೆ ಇದ್ದು ಗರ್ಭಿಣಿ ಆದಲ್ಲಿ ಅವರಿಗೆ ಕೆಲವು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಈ ಮಗುನಲ್ಲಿ ಬರಬಹುದು. ಸೊ ಏನೂ ಪ್ರಾಬ್ಲಮ್ ಇಲ್ಲದೆ ಹೋದ್ರೂ ಸಹ 400 mg ಫೋಲಿಕ್ ಆಸಿಡ್ ನ 2 ಅವಧಿ ತಗೋಬೇಕು. ಮತ್ತೆ ಕೆಲವರಿಗೆ ವೈಟಮಿನ್ ಡಿನು ಸಹ ವಾರಕ್ಕೊಂದು ಮಾತ್ರೆ ತರ 1-4 ವೈಟಮಿನ್ ಡಿ ಟ್ಯಾಬ್ಲೆಟ್ ಅನ್ನ ಕೊಡ್ತೀವಿ. ಮತ್ತೆ ಅವರು ಜಂತುಳುವಿನ ಮಾತ್ರೆಯನ್ನ ತಗೊಳ್ಳದೆ ಇದ್ದಲ್ಲಿ ಗರ್ಭಿಣಿಯಾಗ ಮುಂಗಡವಾಗಿ 1 ಮಾತ್ರೆಯನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಪುರುಷರಿಗೆ ಜೀವನ ಶೈಲಿನಲ್ಲಿ ಬದಲಾವಣೆಗಳು, ಧೂಮಪಾನ ಮತ್ತೆ ಮದ್ಯಪಾನದಿಂದ ದೂರ ಇರಬೇಕು, ಮತ್ತೆ ಪೌಷ್ಟಿಕ ಆಹಾರವನ್ನ ತಗೋಬೇಕು. ಒಂದು ಜೀವನದಲ್ಲಿ ವ್ಯಾಯಾಮ, ಯೋಗ, ಪ್ರಾಣಾಯಾಮನ ಅಳವಡಿಸ್ಕೊಂಡ್ರೆ ಆ ಭ್ರೂಣ ಆಗುವ ಸಮಯದಲ್ಲಿ ಅವರಿಬ್ಬರ ಆರೋಗ್ಯ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಚೆನ್ನಾಗಿರುತ್ತೆ. ಬಟ್ ಅಕಸ್ಮಾತ್ ನೀವು ಹೇಳ್ದಂಗೆ ತಪಾಸಣೆಯಲ್ಲಿ ಅವರಿಗೆ ರಕ್ತಹೀನತೆ ಇದೆ ಅಂತ ಇಟ್ಕೊಂಡ್ರೆ ರಕ್ತಹೀನತೆ ಯಾವ ಪ್ರಮಾಣದಲ್ಲಿದೆ? 12 ನಾರ್ಮಲ್, 11.5 ಇಂತ ಕೆಳಗಡೆ ಇದ್ರೆ ಮೈಲ್ಡ್ ಅಂತೀವಿ, 10.5 to 8 ಇದ್ರೆ ಮಾಡರೇಟ್ ಅಂತೀವಿ, 8 ಅಥವಾ 7 ಇಂದ ಕೆಳಗಡೆ ಸಿವಿಯರ್ ಅನಿಮಿಯಾ ಅಂತ ಹೇಳ್ತೀವಿ. ಸೊ ಆ ಪ್ರಮಾಣದಲ್ಲಿ ಅವರಿಗೆ ಈಗ ನೀವು ಗರ್ಭಿಣಿಯಾಗುವ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀವು ಮಾಡರೇಟ್ ಅಥವಾ ಮೈಲ್ಡ್ ಅನಿಮಿಯಾ ಇದ್ರೆ ಕಬ್ಬಿಣದ ಅಂಶದ ಗುಳಿಗೆಗಳನ್ನು ನೀಡ್ತೀವಿ, 1-2 ತಿಂಗಳಿಂದ 3 ತಿಂಗಳು ಅದರಲ್ಲೇ ಫೋಲಿಕ್ ಆಸಿಡ್ ಇರುತ್ತೆ, ಈ ಗುಳಿಗೆಗಳನ್ನು ತಗೊಳ್ಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ಆಹಾರದಲ್ಲಿ ಸೊಪ್ಪಿನ ಪಲ್ಯಗಳು, ತರಕಾರಿಗಳು, ಮತ್ತೆ ಖರ್ಜೂರ, ಜೇನುತುಪ್ಪ, ಬೆಲ್ಲ ಈ ತರದನ್ನ ತಗೊಂಡು ಹೆಚ್ಚಿನ ಕಬ್ಬಿಣದ ಅಂಶ ಇರತಕ್ಕಂಥ ಆಹಾರವನ್ನ ತಗೊಂಡು ನಿಮ್ಮ ಹಿಮೋಗ್ಲೋಬಿನ್ 12 ಬಂದ ನಂತರ ನೀವು ಗರ್ಭಿಣಿಯರಾಗಬೇಕು ಅಂತ ಸೂಚನೆ ಮಾಡ್ತೀವಿ. ಎರಡನೇದು, ಅವರಿಗೆ ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇರುತ್ತೆ, ಆವಾಗ ಅವರಿಗೆ ಥೈರಾಯ್ಡ್ ಗುಳಿಗೆಗಳನ್ನು ಕೊಟ್ಟು 2-3 ತಿಂಗಳು ಥೈರಾಯ್ಡ್ ಗುಳಿಗೆಗಳನ್ನು ತಗೊಂಡು ಮತ್ತೆ ನಿಮ್ಮ ಥೈರಾಯ್ಡ್ ಟೆಸ್ಟ್ ಅನ್ನು ಮಾಡಿ ನೀವು ನಾರ್ಮಲ್ ಥೈರಾಯ್ಡ್ ಲೆವೆಲ್ಸ್ ಇದ್ದ ಮೇಲೆ ನೀವು ಗರ್ಭಿಣಿ ಆಗಬೇಕು. ಅದೇ ತರ ಅವರಿಗೆ ತೂಕ ಹೆಚ್ಚಿರ್ತಾರೆ, ಅವರಿಗೆ ಸ್ವಲ್ಪ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಯಾವುದಾದ್ರೂ ಒಂದು ಸೋಂಕಿರುತ್ತೆ, ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ಅಂತ ಸೋಂಕಿರುತ್ತೆ. ಸೊ ಆವಾಗ ಆ ಸೋಂಕಿಗೆ ನಾವು ಕೆಲವು ಟೆಸ್ಟ್ ಟ್ರೀಟ್ಮೆಂಟನ್ನು ಕೊಟ್ಟು ಆ ಸೋಂಕು ಇದ್ದರೂ ಸಹ ಅವ್ರಿಗೆ ಏನು ಮುಂಜಾಗ್ರತೆಗಳನ್ನು ತಗೋಬೇಕು ಅಂತ ಹೇಳಿ ಮತ್ತೆ ಗರ್ಭಿಣಿ ಆಗಬೇಕು ಅಂತ ಹೇಳ್ತೀವಿ. ಸೊ ಈ ತರ ಸುಲಭವಾದ ಒಂದು ಸಲಹೆಗಳನ್ನು ಕೊಡ್ತೀವಿ ಅವರಿಗೆ, ಈ ಸಲಹೆಗಳನ್ನು ತಗೊಂಡು ಅವರು ಒಂದು ಖಂಡಿತವಾಗ್ಲೂ ಗರ್ಭಿಣಿ ಆಗ್ಬೋದು. ಮತ್ತೆ ಸಕ್ಕರೆ ಕಾಯಿಲೆ ಇತ್ತು ಅಂತ ಇಟ್ಕೊಳ್ಳಿ ಅವ್ರಿಗೆ, ಅಂತ ಸಂದರ್ಭದಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿ ಶುಗರ್ ಲೆವೆಲ್ಸ್ ನ ನಾರ್ಮಲಿಗೆ ತಂದು ನಂತರ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳ್ತೀವಿ. ಕಾರಣ ಈ ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಇದು ಏಳುಪೇರಿದ್ದಲ್ಲಿ ಒಂದು ಮಗುವಿಗೆ ತೊಂದರೆ ಆಗುತ್ತೆ, ಎರಡನೇದಕ್ಕೂ ತಾಯಿಗೆ ಗರ್ಭಾವಸ್ಥೆಯಲ್ಲಿ ಬಹಳಷ್ಟು ತೊಂದರೆಗಳು
1: ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಈ ಗರ್ಭಪೂರ್ವ ಸಮಾಲೋಚನೆ ಅನ್ನುವಂಥದ್ದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಅದನ್ನ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಹೆಚ್ಚು ಸೂಕ್ತ ಯಾವುದೇ ದಂಪತಿಗಳಿಗೆ. ಈಗ ದಂಪತಿಗಳು ಅಂತ ಅಂದಾಗ ಈ ಗರ್ಭಪೂರ್ವ ಸಮಾಲೋಚನೆ ಅನ್ನುವಂಥದ್ದು ಮಹಿಳೆಯರಿಗೆ ಮಾತ್ರ ಅಥವಾ ಪುರುಷರು ಕೂಡ ಇದಕ್ಕೆ ಒಳಗಾಗಬೇಕು?
0: ಸೊ ಒಂದು ಮಹಿಳೆ ಗರ್ಭಿಣಿ ಆಗಬೇಕು ಅಂದ್ರೆ ಪುರುಷನ ರೋಲ್ ಬಹಳಷ್ಟು ಇದೆ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಆ ಪುರುಷನಿಗೆ ಗರ್ಭಿಣಿಯಾದ ಮಹಿಳೆಗೆ ನನ್ನ ಮಗುವಿಗೆ ನನಗೂ ಸಂಬಂಧನೇ ಇಲ್ಲ ಅನ್ನೋ ತರ ಕೆಲವೊಮ್ಮೆ ಆಸ್ಪತ್ರೆಗೆ ಯಾವುದಕ್ಕೂ ಬರೋದಿಲ್ಲ. ಸೊ ದಯವಿಟ್ಟು ಎಲ್ಲ ಪುರುಷರು ಸಹ ಅವರ ಸಂಗಾತಿ ಜೊತೆ ಅವರು ಯಾವಾಗ ಒಂದು ಮಗುವನ್ನ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಇರ್ತಾರೋ ಆವಾಗ ಅವರು ಸಹ ನಮ್ಮಲ್ಲಿ ಬಂದು ಒಂದು ತಪಾಸಣೆಯನ್ನ ಮಾಡಿಕೊಂಡು ಅವರು ಸಹ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು, ಹೈಟ್ ತೂಕವನ್ನ ನೋಡಿಸ್ಕೋಬೇಕು, ಮತ್ತೆ ಅವ್ರದ್ದು ಸಹ ಇವೆಲ್ಲ ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ. ಬ್ಲಡ್ ಗ್ರೂಪ್ ಆರ್ ಎಚ್, ಥೈರಾಯ್ಡ್ ಟೆಸ್ಟ್, ಶುಗರ್ ಟೆಸ್ಟ್, ಸಿ ಬಿ ಸಿ, HIV, HBSAG ಎಲ್ಲಾ ತಪಾಸಣೆಗಳನ್ನು ಪುರುಷರು ಸಹ ಕಡ್ಡಾಯವಾಗಿ ಮಾಡ್ಕೋಬೇಕು. ಆ ಜೀವನ ಶೈಲಿನಲ್ಲೂ ಅವರು ಸಹ ಬದಲಾವಣೆಗಳು ಮಾಡ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಆ ಭ್ರೂಣವನ್ನ ತಯಾರಿ ಸಮಯದಲ್ಲೇನೆ ಬಹಳ ಒಂದು ಆರೋಗ್ಯಕರ ಮಗುವಿನ ಜನ್ಮ ನೀಡೋದಕ್ಕೆ ಅವರು ಸಹ ಅದಕ್ಕೆ ಸಹಭಾಗಿತ್ವ ಇರುತ್ತವ್ರದ್ದು. ಸೊ ಹಾಗಾಗಿ ಅವರು ಖಂಡಿತವಾಗ್ಲೂ ಬರಬೇಕು ಇದಕ್ಕೆ.
1: ಗರ್ಭಪೂರ್ವ ಆಗಿರ್ಬೋದು, ಗರ್ಭಿಣಿಯರಾಗ್ಬೋದು, ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಸ್ತ್ರೀರೋಗ ಮತ್ತೆ ಪ್ರಸೂತಿ ತಜ್ಞರನ್ನ ಕಾಣ್ತೇವೆ. ಈ ಗರ್ಭಪೂರ್ವ ಸಮಾಲೋಚನೆಗೆ ಯಾರತ್ರ ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ?
0: ಸ್ತ್ರೀರೋಗ ಮತ್ತೆ ಪ್ರಸೂತಿ ತಜ್ಞರಲ್ಲಿ ಬಂದ್ರೆ ಹೆಚ್ಚು ಸೂಕ್ತ. ಕಾರಣ ಅದರಲ್ಲಿ ಅವರು ಪರಿಣಿತರಾಗಿರ್ತಾರೆ, ಅದರಲ್ಲಿ ಏನು ಕ್ರಮ ತಗೋಬೇಕು, ಜೊತೆಗೆ ಅದಕ್ಕೆ ಮುಂಜಾಗ್ರತೆಗಳು ಏನು, ಮತ್ತೆ ಇದರಿಂದ ಆಗ್ತಕ್ಕಂಥ ಅಡಚಣೆಗಳಿಂದ ನ್ಯೂನತೆಗಳು ಏನು ಅಂತ ಅವರಿಗೆ ಹೆಚ್ಚು ತಿಳಿದಿರುತ್ತೆ. ಆದರೂ ಫ್ಯಾಮಿಲಿ ಫಿಸಿಷಿಯನ್ಸ್, ಜನರಲ್ ಪ್ರಾಕ್ಟೀಷನರ್ಸ್ ಹತ್ರ ಸಹ ಹೋಗಿ ಅವರು ಕೇಳ್ಕೋಬಹುದು. ಈಗ ನಾವು ಮದುವೆ ಆಗ್ತಾ ಇದೀವಿ ಅಥವಾ ಮದುವೆ ಆಗಿದ್ದೀವಿ, ನಾವು ಒಂದು ಮಗುವನ್ನ ಮಾಡ್ಕೊಳ್ಳೋದು ಇಚ್ಛಿಸ್ತಾ ಇದೀವಿ, ನಾವು ಏನು ಕ್ರಮಗಳನ್ನ ತಗೋಬಹುದು ಅಂತ. ಸೊ ಅವರು ಫ್ಯಾಮಿಲಿ ಫಿಸಿಷಿಯನ್ಸ್ ಸಹ ಅವರಿಗೆ ತಪಾಸಣೆಗಳು ಮತ್ತೆ ಸಲಹೆಗಳನ್ನ ನೀಡಬಹುದು. ಬಟ್ ಹೆಚ್ಚು ಅವರಿಗೆ ಕಡಾಖಂಡಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಅಡ್ವೈಸ್ ಮತ್ತೆ ಸಲಹೆಗಳು ಸಿಕ್ಕಬೇಕು ಅಂತಂದ್ರೆ ಅವರು ಸ್ತ್ರೀರೋಗ ತಜ್ಞರಲ್ಲಿ ಕಂಡ್ರೆ ಒಳ್ಳೆಯದು.
1: ಗರ್ಭಪೂರ್ವ ಸಮಾಲೋಚನೆ ಇಲ್ಲದೆ ತುಂಬಾ ಜನ ಗರ್ಭಿಣಿಯರಾಗ್ತಕ್ಕಂಥದ್ದು ಮತ್ತೆ ಮಕ್ಕಳು ಬೇಕು ಅಂತ ಹೇಳಿ ಮುಂದುವರಿಯುವಂಥದ್ದು ಈ ತರದ್ದು ಇರುತ್ತೆ ಮೇಡಮ್. ಆದ್ರೆ ತಾವ್ ಹೇಳಿದಾಗೆ ಈ ಗರ್ಭಪೂರ್ವ ಸಮಾಲೋಚನೆಯನ್ನ ಮಾಡಿಸಿಕೊಂಡು ಅನಂತರ ಮುಂದುವರಿಯುವಂಥದ್ದು ಏನೆಲ್ಲ ಅನುಕೂಲಗಳಿಗೆ ಅದು ದಾರಿಯಾಗುತ್ತೆ?
0: ನೀವು ಹೇಳಿದಂಗೆ ವಿಪರ್ಯಾಸ ಅಂದ್ರೆ ಎಲ್ಲದಕ್ಕೂ ತಯಾರಿ ನಡೆಸ್ತಾರೆ, ಮಗು ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ದಂಪತಿಗಳು ತಯಾರಿ ಮಾಡ್ಕೊಳ್ಳಲ್ಲ. ಇದರಿಂದ ಏನಾಗ್ತಾ ಇದೆ, ಹೆಚ್ಚು ಹೆಚ್ಚು ಗರ್ಭಿಣಿಯರಲ್ಲಿ ಅವಧಿಗೆ ಮುಂಚೆ ಕೆಲವೊಮ್ಮೆ 3 ತಿಂಗಳ ಒಳಗಡೆ ಅಬಾರ್ಷನ್ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳಲ್ಲಿ ಏನಾದ್ರು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಈ ತರ ಏನೋ ಆಗಿ ಅದು ಅಬಾರ್ಷನ್ ಆಗ್ತಕ್ಕಂಥದ್ದು, ಅವಧಿಗೆ ಮುಂಚೆ ಪ್ರೀ ಟರ್ಮ್ ಡೆಲಿವರಿ ಹಾಕಿ ಆ ಮಗುವನ್ನ NICU ಅಡ್ಮಿಟ್ ಮಾಡೋದು, ಅಥವಾ ಮಗುವನ್ನ ಬದುಕೊಳ್ಳಕ್ ಆಗದೆ ಇರತಕ್ಕಂಥ ಸಂದರ್ಭ, ಮತ್ತೆ ಕೆಲವರು ಬಹಳ ರಕ್ತಹೀನತೆಯಿಂದ ಗರ್ಭಿಣಿ ಆದಾಗ ಏನಾಗುತ್ತೆ, ಡಯಾಬಿಟೀಸ್ ಬರೋ ಚಾನ್ಸಸ್ಸು, BP ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಅದರ ಜೊತೆಗೆ ಹೆರಿಗೆ ಆಗುವಂಥ ಸಮಯದಲ್ಲಿ ಸಮಯದಲ್ಲಿ ಅವರಿಗೆ ಅತಿ ರಕ್ತಸ್ರಾವ ಆಗತಕ್ಕಂಥದ್ದು, ಅದರಿಂದ ಸಾವಿಗೆ ಒಳಗಾಗ್ತಕ್ಕಂಥದ್ದು, ಅಥವಾ ತುಂಬಾ ಸೀರಿಯಸ್ ಆಗಿ ಗರ್ಭಕೋಶನೇ ತೆಗೆಯುವಂತ ಸಂದರ್ಭಗಳನ್ನ ನೋಡ್ತಾ ಇದೀವಿ. ಈ ಗರ್ಭಪೂರ್ವ ಸಮಾಲೋಚನೆಯನ್ನ ಮಾಡಿಸ್ಕೊಂಡು ಅವರು ಸರಿಯಾದ ಸ್ಥಿತಿನಲ್ಲಿ ಗರ್ಭಿಣಿ ಆದಲ್ಲಿ ಇವೆಲ್ಲ ತೊಂದರೆಗಳು ಇರ್ತಾವಲ್ಲ ಗರ್ಭಾವಸ್ಥೆಯಲ್ಲಿ, ಈ ಪ್ರಮಾಣವನ್ನ ಕಡಿಮೆ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಆಗ್ತಕ್ಕಂಥ ನ್ಯೂನತೆಗಳು, ಫಾರ್ ಎಕ್ಸಾಂಪಲ್ ಮಗುವಿನ ಐ ಕ್ಯೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು, ಹಿಮೋಗ್ಲೋಬಿನ್, ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗಿ ಮಗು ಬೆಳೆದ್ರೆ ಅದರ ಐ ಕ್ಯೂ ಅಂದ್ರೆ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ. ಜೊತೆಗೆ ಅದರ ತೂಕ ಅಥವಾ ಅದು ಕರೆಕ್ಟ್ ಅವಧಿ ಸಮಯಕ್ಕೆ ತಕ್ಕನಾಗಿ ಅದು ಹೆರಿಗೆ ಆಗುವಂತ ಸಮಯ, ಇವೆಲ್ಲದಕ್ಕೂ ಅದು ಉಪಯುಕ್ತ ಆಗುತ್ತೆ. ಬಟ್ ಏನಂದ್ರೆ ನಮ್ಮ ದೇಶದಲ್ಲಿ ಈಗಲೂ ಸಹ ನಾವಿಷ್ಟೆಲ್ಲ ನಾವು ಅವೇರ್ನೆಸ್ ನ ಮಾಡ್ತಾ ಇದ್ರು ಸಹ ಗರ್ಭಪೂರ್ವ ಸಮಾಲೋಚನೆಗೆ ಬರ್ತಕ್ಕಂಥರು ಬೆರಳೆಣಿಕೆಯದರಷ್ಟು ಮಾತ್ರ. ಸೊ ಈ ಕಾರ್ಯಕ್ರಮನ ಕೇಳಿಸ್ಕೊಂಡಾದ್ರೂ ದಯವಿಟ್ಟು ಪ್ರತಿಯೊಬ್ಬರು ದಂಪತಿಗಳು ನಿಮ್ಮ ಮಗುವನ್ನ ಮಾಡಿಕೊಳ್ಳುವ ಮುನ್ನ ನಿಮ್ಮ ವೈದ್ಯರನ್ನ ಸಂಪರ್ಕಿಸಬೇಕು.
1: ಇದಿಷ್ಟು ಗರ್ಭಪೂರ್ವ ಸಮಾಲೋಚನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದರ ಮುಂದಿನ ಹಂತ ಅಂತ ಹೇಳಿದ್ರೆ ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಗರ್ಭಿಣಿ ಆದೆ ಅಂತ ಗೊತ್ತಾದ ತಕ್ಷಣ ಅವರು ಏನ್ ಮಾಡಬೇಕಾಗುತ್ತೆ ವೈದ್ಯರಿಗೆ ಸಂಬಂಧಪಟ್ಟ ಹಾಗೆ?
0: ಸೊ ಈಗ ದಂಪತಿಗಳು ಬಂದಿದ್ದಾರೆ, ಗರ್ಭಪೂರ್ವ ಸಮಾಲೋಚನೆ ಆಗಿದೆ, ಫೋಲಿಕ್ ಆಸಿಡ್ ಮಾತ್ರೆ ಎಲ್ಲ ತಗೊಂಡಿದ್ದಾರೆ, ನಂತರ ಅವ್ರದ್ದು ಗರ್ಭಿಣಿಗೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ಮಂತ್ಲಿ ಪೀರಿಯಡ್ ಮಿಸ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಹಳೆ ಪದ್ಧತಿ ಏನಂದ್ರೆ ಕೆಲವರಲ್ಲಿ 3 ತಿಂಗಳಾದ್ಮೇಲೆ ನೀನು ಆಸ್ಪತ್ರೆಗೆ ಹೋಗು ಅಂತ ಅವ್ರ ಅಜ್ಜಿನೋ ಅವ್ರ ಅತ್ತೆನೋ ಹೇಳ್ತಾರೆ. ಇದು ತಪ್ಪು. ಗರ್ಭಿಣಿ ಆಗೋದಕ್ಕೆ ನಾವು ಪ್ಲಾನಿಂಗ್ ಮಾಡ್ತಾ ಇದೀವಿ ಅಂತಂದಾಗ ಅವರ ಪೀರಿಯಡ್ಸ್ ಮಿಸ್ ಆದ 3-4 ದಿನದ ಒಳಗಡೆ ಅವರು ಅಟ್ಲೀಸ್ಟ್ ಒಂದು ವಾರದ ಒಳಗಡೆ ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೋಬೇಕು. ಸೊ ತಪಾಸಣೆ ಮಾಡಿ ಅದು ಗರ್ಭಿಣಿ ಆಗಿದೀರಾ ಅಂತ ನಾವು ಖಚಿತಪಡಿಸ್ಕೊಂಡ ಮೇಲೆ ಆ ಫೋಲಿಕ್ ಆಸಿಡ್ ಏನು ಮುಂಚೆ ತಗೋತಾ ಇದ್ರು ಅದನ್ನ ಕಂಟಿನ್ಯೂ ಮಾಡಕ್ ಹೇಳ್ತೀವಿ 3 ತಿಂಗಳವರೆಗೂ, ಅಥವಾ ತಗೊಳ್ತಾ ಇಲ್ಲದೆ ಹೋದ್ರೆ ಫೋಲಿಕ್ ಆಸಿಡ್ ಮಾತ್ರೆಗಳನ್ನ ಶುರು ಮಾಡ್ತೀವಿ. ಅದರ ಜೊತೆಗೆ ಅವರಿಗೆ ರಕ್ತ ಪರೀಕ್ಷೆಗಳನ್ನ ಅವತ್ತಿನ ದಿನಾನೇ ಮಾಡ್ತೀವಿ, ಯಾಕೆಂದ್ರೆ ಅವ್ರ ಹತ್ರ ಮಾತ್ರ ಬರೋಷ್ಟರಲ್ಲಿ 4 ವೀಕ್ಸ್ ಆಗೋಗಿರುತ್ತೆ. 4 ವೀಕ್ಸ್ ಹೊತ್ತಿಗೆ ಅಲ್ಲಿ ಆಗ್ಲೇ ಒಂದು ಭ್ರೂಣ ಫಾರ್ಮೇಶನ್ ಆಗಿರುತ್ತೆ. ಹಾಗಾಗಿ ರಕ್ತ ತಪಾಸಣೆ ಮಾಡೋದು, ಏನಾದರೂ ನ್ಯೂನತೆಗಳಿದ್ರೆ ಆದಷ್ಟು ಬೇಗ ಅದನ್ನ ನಿವಾರಣೆ ಮಾಡ್ಕೋಬೇಕು. ಸೊ ಅವರು ಬಂದಾಗ ಸೇಮ್ ಅವ್ರು ಮಾಡಿಸಿಲ್ದೆ ಇದ್ದಲ್ಲಿ ಸೇಮ್ ಬ್ಲಡ್ ಗ್ರೂಪ್ ಅಂಡ್ ಆರ್ ಎಚ್ ಟೈಪಿಂಗ್ CBC ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ. ಬಟ್ ಅದರಲ್ಲಿ ಶುಗರ್ನ ಟೆಸ್ಟ್ ಮಾಡೋದನ್ನ ಮಾತ್ರ ನಾವು ಬೇರೆ ತರದಲ್ಲಿ ಗರ್ಭಿಣಿಯರಲ್ಲಿ ಓರಲ್ ಗ್ಲುಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಪರೀಕ್ಷೆ ಮಾಡಬೇಕು. ಇದು ಬಹಳ ಮುಖ್ಯ. ಮೊದಲನೇ ವಿಸಿಟಲ್ಲೇನೆ ಗ್ಲುಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಮಾಡಿ ಅವಳಿಗೆ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆ ಇದೆಯಾ ಪ್ರೆಗ್ನೆನ್ಸಿನಲ್ಲಿ ಅಂತ ನಾವು ಪತ್ತೆ ಹಚ್ಕೋತೀವಿ. ಅದರ ಜೊತೆಗೆ ನಮ್ಮ ಹತ್ರ ಜೆಸ್ಟೋಸಿಸ್ ಸ್ಕೋರಿಂಗ್ ಸಿಸ್ಟಮ್ ಒಂದು ಇಟ್ಕೊಂಡಿದೀವಿ. ಆ ಸ್ಕೋರಿಂಗ್ ಸಿಸ್ಟಮ್ನಲ್ಲಿ ಈ ಮಹಿಳೆ ಲೋ ರಿಸ್ಕ್ ಪ್ರೆಗ್ನೆನ್ಸಿನ, ಹೈ ರಿಸ್ಕ್ ಪ್ರೆಗ್ನೆನ್ಸಿನ, ಅಂದ್ರೆ ಇವ್ರಿಗೆ ಏನಾದರೂ ತೊಂದರೆಗಳು ನಾವು ಹೆಚ್ಚು ಗಮನ ಕೊಡಬೇಕನ್ನೋದಕ್ಕೆ ಒಂದು ಸ್ಕೋರಿಂಗ್ ಸಿಸ್ಟಮ್ ಇಟ್ಕೋತೀವಿ. ಆ ಸ್ಕೋರಿಂಗ್ ಸಿಸ್ಟಮ್ನಲ್ಲಿ ಗ್ರೇಡ್ ಮಾಡ್ತೀವಿ ಅವ್ರನ್ನ. less than 3 ಬಂದ್ರೆ ದೇ ಆರ್ ಲೋ ರಿಸ್ಕ್, more than 3 ಬಂದ್ರೆ ಹೈ ರಿಸ್ಕ್. ಹೈ ರಿಸ್ಕ್ ಅಂದ್ರೆ ಏನು, ಅವರಿಗೆ BP ಬರ್ತಕ್ಕಂತ ಸಂದರ್ಭ ಇರ್ಬೋದು, ಸಕ್ಕರೆ ಕಾಯಿಲೆ ಬರುವಂತದ್ದು ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಅಥವಾ ಅವಧಿಗೆ ಮುಂಚೆ ಹೆರಿಗೆ ಆಗುವಂತ ಚಾನ್ಸಸ್ ಇರ್ಬೋದು. ಇವೆಲ್ಲವನ್ನು ನಾವು ಗ್ರೇಡ್ ಮಾಡಿಕೊಂಡು ಅವರಿಗೆ ಜನರಲ್ ಚೆಕಪ್ ಮಾಡಿ ಪ್ರೆಗ್ನೆನ್ಸಿಗೆ ಫೋಲಿಕ್ ಆಸಿಡ್ ಗುಳಿಗೆಗಳನ್ನ ಕೊಟ್ಟು ಅದರಲ್ಲೂ ಸಹ ಜೀವನ ಶೈಲಿನಲ್ಲಿ ಪೌಷ್ಟಿಕ ಆಹಾರ ಹೇಳ್ತೀವಿ, ಮತ್ತೆ ಈ ಹೊರಗಡೆ ಜಂಕ್ ಫುಡ್, ಬೇಕರಿನಲ್ಲಿ ಮಾಡ್ತಕ್ಕಂಥ ಪ್ರೊಸೆಸ್ಡ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ಕಾರ್ಬನೇಟೆಡ್ ಡ್ರಿಂಕ್ಸ್ ಇವೆಲ್ಲವಿಂದ ದೂರ ಇರಬೇಕು. ಮನೆಯಲ್ಲಿ ಮಾಡ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ತಗೊಂಡು ನಂತರ ಅವರನ್ನ ಒಂದು 2 ಅಥವಾ 2.5 ತಿಂಗಳಿಗೆ ಮತ್ತೆ ಬರಕ್ ಹೇಳ್ತೀವಿ. ಸೊ ಹಾಗಾಗಿ ಮೊದಲು 3 ತಿಂಗಳಲ್ಲಿ ಅವರು ತಿಂಗಳಿಗೊಮ್ಮೆ ತಪಾಸಣೆಗೆ ಬರಬೇಕು. 4th ತಿಂಗಳಿಂದ 7th ತಿಂಗಳವರೆಗೂ ತಿಂಗಳಿಗೊಮ್ಮೆ ಬರ್ತಾರೆ. 7th ತಿಂಗಳು ಮತ್ತೆ 8th ತಿಂಗಳಲ್ಲಿ 15 ದಿನಕ್ಕೊಮ್ಮೆ ತಪಾಸಣೆಗೆ ಬರಬೇಕು. 9th ತಿಂಗಳಲ್ಲಿ ಅವರು ವಾರಕ್ಕೊಮ್ಮೆ ತಪಾಸಣೆಗೆ ಬರಬೇಕು. ಸೊ ಈ ತಪಾಸಣೆಗೆ ಬಂದಾಗ ಅವರ ತೂಕ, ಅವರ ಬ್ಲಡ್ ಪ್ರೆಷರು, ಅವರ ಮಗುವಿನ ಚಲನ, ಮತ್ತೆ ಅವರಿಗೆ ಸ್ಕ್ಯಾನಿಂಗ್ ಅನ್ನ ಅಡ್ವೈಸ್ ಮಾಡಿ. ಸೊ ಈ ಸ್ಕ್ಯಾನಿಂಗ್ ಅನ್ನ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ನಾವು ಸ್ಕ್ಯಾನಿಂಗ್ ಒಂದು 3 ಅಥವಾ 4 ಅವಶ್ಯಕತೆ ಇರುತ್ತೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಗೆ. ಉದಾಹರಣೆಗೆ 2 ತಿಂಗಳಲ್ಲಿ ನಾವು ಒಂದು ಸ್ಕ್ಯಾನಿಂಗ್ ಮಾಡಿ ಇದು ಭ್ರೂಣ ಗರ್ಭಕೋಶದಲ್ಲಿ ಬೆಳೀತಾ ಇದೆಯಾ ಅಥವಾ ಗರ್ಭಕೋಶದ ಹೊರಗಡೆ ಬೆಳೀತಾ ಇದೆಯಾ, ಅಂದ್ರೆ ಎಕ್ಟೂಬಲ್ ಪ್ರೆಗ್ನೆನ್ಸಿ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ ಕೆಲವರಿಗೆ, ಅದನ್ನ ಪತ್ತೆ ಹಚ್ತೀವಿ. 2ನೇದು ಮಗುವಿನ ಹಾರ್ಟ್ ಬೀಟ್ ಬಂದಿದೆಯಾ ಅಂತ ಪತ್ತೆ ಹಚ್ಕೋಬಹುದು. ಸೊ ಮಗುಗೆ ಜೀವ ಇದೆ, ಅದು ಗರ್ಭಕೋಶದಲ್ಲೇ ಇದೆ ಅನ್ನೋದು ಮಾತ್ರ ನಮಗೆ ಈ ಮೊದಲನೇ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಮಹಿಳೆಯ ಗರ್ಭಕೋಶದಲ್ಲಿ ಏನಾದರೂ ಸಡಿಲತೆ ಇದೆಯಾ, ಗೆಡ್ಡೆಗಳಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಂತರ 11ರಿಂದ 13ನೇ ವಾರದಲ್ಲಿ ಒಂದು ಸ್ಕ್ಯಾನಿಂಗ್, NT ಸ್ಕ್ಯಾನ್ ಅಂತ ಮಾಡ್ತೀವಿ. ಇದರಲ್ಲಿ ಕೆಲವು ಮಗುವಿನ ಕೆಲವು ಲಕ್ಷಣಗಳನ್ನ ನಾವು ಸ್ಟಡಿ ಮಾಡಿ ಈ ಮಗುವಿಗೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಬರ್ತಕ್ಕಂಥ ರಿಸ್ಕ್ ಇದೆಯಾ ಅಂತ ಗೊತ್ತಾಗುತ್ತೆ ನಮಗೆ. ಇದು 11-13 ವಾರ ಬಹಳ ಮುಖ್ಯವಾದದ್ದು ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಜೊತೆಗೆ ಇನ್ನೊಂದು ಸ್ಪೆಷಲ್ ರಕ್ತ ಟೆಸ್ಟ್ ಅನ್ನು ಮಾಡ್ತೀವಿ, ಡಬಲ್ ಮಾರ್ಕರ್ ಟೆಸ್ಟ್ ಅಂತ, ಜೆನೆಟಿಕ್ ಸ್ಕ್ರೀನಿಂಗ್ಗೆ, ಅಂದ್ರೆ ವಂಶ ಪಾರಂಪರ್ಯವಾಗಿ ಅಥವಾ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇಂದ ಮಗುಗೆ ಏನಾದರೂ ರಿಸ್ಕ್ ಇದೆಯಾ ಅಂತ ಪತ್ತೆ ಹಚ್ತೀವಿ. ಇದು ಸ್ಪೆಷಲ್ ಟೆಸ್ಟ್ ನ ಮಾಡಿಸ್ಕೋಬೇಕಾಗುತ್ತೆ ಮಾಮೂಲಿ ಬೇರೆ ಟೆಸ್ಟ್ಗಳ ಜೊತೆಗೆ. ಅವರು ಮತ್ತೆ ಪ್ರತಿ ತಿಂಗಳು ಚೆಕಪ್ ಗೆ ಬಂದಾಗ ಅವರಿಗೆ ರಕ್ತ ಕೂಡುವಂತ ಹಿಮೋಗ್ಲೋಬಿನ್ಗೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಕೊಡ್ತೀವಿ, ಕೆಲವೊಮ್ಮೆ ಕೆಲವು ಪ್ರೋಟೀನ್ ಪೌಡರ್ಸ್ ನ ಕೊಡ್ತೀವಿ. ಮತ್ತೆ ಅವರ ಆರೋಗ್ಯದಲ್ಲಿ ಆಹಾರವೇನೇನು ತಗೋಬೇಕು, ವ್ಯಾಯಾಮಗಳನ್ನು ಏನು ಮಾಡಬೇಕು ಅನ್ನೋದೆಲ್ಲನು ಅವರಿಗೆ ತಿಳಿಸ್ತೀವಿ. ಮತ್ತೆ ಅವರ ಲೈಂಗಿಕ ಕ್ರಿಯೆ ಇರ್ಬೋದು ಅಥವಾ ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಅವ್ರು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದನ್ನು ಸಹ ಈ ಒಂದು ಪ್ರೆಗ್ನೆನ್ಸಿ ಕೇರ್ನಲ್ಲಿ ನಾವು ಸಮಾಲೋಚನೆಯನ್ನು ಅವರಿಗೆ ಮಾಡಿಕೊಡ್ತಾ ಹೋಗ್ತೀವಿ.
1: ಈ ಗರ್ಭಿಣಿಯರಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಸಾಕಷ್ಟು ಮೂಢನಂಬಿಕೆಗಳು ಇರತಕ್ಕಂಥದ್ದು. ವೈದ್ಯರು ಹೇಳಿದ್ರು ಕೂಡ ಅದು ಹಾಗಲ್ಲ, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಇಂಥದ್ದನ್ನು ತಿನ್ಬೇಕು, ಇಂಥದ್ದನ್ನು ತಿನ್ಬಾರ್ದು, ಈ ತರದ ಸಾಕಷ್ಟು ನಿಬಂಧನೆಗಳನ್ನ ಪ್ರತಿ ದಿವಸನೂ ಕೂಡ ಹಾಕ್ತಾ ಇರ್ತಾರೆ. ಈ ನಂಬಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಆ ಗರ್ಭಿಣಿ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ?
0: ಸಾಮಾನ್ಯವಾಗಿ ನಾವು ದಂಪತಿಗಳು ಇಬ್ಬರಿಗೂ ಕೂರಿಸ್ತೀವಿ ಅಥವಾ ಅವ್ರ ಫ್ಯಾಮಿಲಿಯವ್ರನ್ನ ಕೂರಿಸಿ ಮಾತಾಡ್ತೀವಿ. ಸೊ ಆವಾಗ ನಾವು ವೈಜ್ಞಾನಿಕವಾಗಿ ಅವರಿಗೆ ತಿಳಿಸ್ಕೊಟ್ಟಾಗ ಅವರಿಗೆ ಅರ್ಥವಾಗುತ್ತೆ. ಉದಾಹರಣೆಗೆ ನೀವು ಹೇಳಿದಂಗೆ ಆಹಾರದಲ್ಲಿ ಪಪ್ಪಾಯ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಇದು ನೀವು ವೈಜ್ಞಾನಿಕವಾಗಿ ಹೋದಾಗ ಪಪ್ಪಾಯ ಹಣ್ಣಿನಲ್ಲಿ ತುಂಬಾ ವಿಟಮಿನ್ಸ್ ಇದೆ, ವಿಟಮಿನ್ ಎ, ಬಿ, ಸಿ, ಫೈಬರ್ ಇದೆ, ಅದು ಬಹಳ ಒಳ್ಳೆಯದು ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೂ ಸಹ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಪಪ್ಪಾಯ ಕಾಯನ್ನು ತಿಂದಾಗ ಹೊಟ್ಟೆನೋವು ಬರತಕ್ಕಂಥ ಸಾಧ್ಯತೆಗಳುಂಟು. ಸೊ ಇದು ಆಹಾರದ ತಪ್ಪಲ್ಲ, ಆಹಾರವನ್ನು ಸೇವಿಸುವ ಕ್ರಮದಲ್ಲಿ ಇರುವಂತ ತಪ್ಪುಗಳು. ಅದೇ ತರ ಈಗ ಅವರು ಕಾಳುಗಳು ಬೇಳೆಗಳು ಕೆಲವರಿಗೆ ಆಗೋದಿಲ್ಲ, ಅವಾಗ ಅವರಿಗೆ ಶರೀರಕ್ಕೆ ತಕ್ಕನಂತೆ ಅವರು ಅದನ್ನ ಅನ್ವಯಿಸ್ಕೋಬೇಕಾಗುತ್ತೆ. ಆಹಾರದಲ್ಲಿ ನಾವೇನ್ ಹೇಳ್ತೀವಿ, 10-15 ಲೋಟ ನೀರು ಕುಡಿಬೇಕು, ಉಪ್ಪು ಮತ್ತೆ ಖಾರವನ್ನ ಕಡಿಮೆ ಮಾಡ್ಕೋಬೇಕು, ಶುಗರ್ನ ಉಪಯೋಗಿಸ್ಲೇಬೇಡಿ ಗರ್ಭಿಣಿಲಿ ಅಂತ ನಾವು ಹೇಳ್ತೀವಿ. ವೈಟ್ ಶುಗರ್ನ ಸ್ಪೆಷಲಿ ಶುಗರ್ ಇದ್ದವರಿಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಗರ್ಭಿಣಿನಲ್ಲಿ ಹೆಚ್ಚು ಕಾಣಿಸ್ಕೊಳ್ತಕ್ಕಂಥ ತೊಂದರೆಗಳು ಏನಂದ್ರೆ, ಒಂದು ಹೈಪರ್ಟೆನ್ಸಿವ್ ಡಿಸೀಸಸ್ ಇನ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ, ಹಾಗಾಗಿ ಪ್ರತಿ ಸಲಿನ ಅವ್ರದ್ದು ಬಿಪಿಯನ್ನ ಚೆಕ್ ಮಾಡಬೇಕಾಗುತ್ತೆ. ಎರಡನೇ ಕಾಯಿಲೆ ಮಹಿಳೆಯರಲ್ಲಿ ಹೆಚ್ಚು ನೋಡ್ತಕ್ಕಂಥದ್ದು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಅಂದ್ರೆ ಗರ್ಭಿಣಿನಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಈ ಸಕ್ಕರೆ ಕಾಯಿಲೆಯಿಂದ ಅವರಿಗೆ ಮತ್ತೆ ಅವರ ಮಗುಗೆ ಇಬ್ಬರಿಗೂ ತೊಂದರೆಗಳಾಗುತ್ತೆ. ಸೊ ಇದನ್ನ ನಾವು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರ ಜೊತೆಗೆ ನೆಕ್ಸ್ಟ್ ಸೋಂಕುಗಳು ತಗ್ತಕ್ಕಂಥದ್ದು ಅಥವಾ ಅವಧಿಗೆ ಮುಂಚೆ ಹೆರಿಗೆ ಆಗ್ತಕ್ಕಂಥದ್ದು, ಪ್ರೀ ಟರ್ಮ್ ಡೆಲಿವರಿ, ಇವು ಹೆಚ್ಚು ಕಾಣಿಸ್ಕೊಳ್ತಕ್ಕಂಥದ್ದು ಮಹಿಳೆಯರಲ್ಲಿ. ಸೊ ಇದನ್ನೆಲ್ಲನೂ ತಡೆಗಟ್ಟಬೇಕು ಅಂತಂದಾಗ ಆಹಾರದಲ್ಲಿ ಏನು ಸೊಪ್ಪಿನ ಪಲ್ಯಗಳು, ಕಾಳುಗಳು, ತರಕಾರಿಗಳು, ಹಣ್ಣುಗಳು ವೆಜಿಟೇರಿಯನ್ಸ್ಗೆ, ಹಾಲು ಮತ್ತೆ ಹಾಲಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಮಜ್ಜಿಗೆ, ಮೊಸರು, ಪನ್ನೀರು ಯಾವ್ದನ್ನಾದ್ರೂ ಉಪಯೋಗಿಸಬಹುದು, ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ. ಬೇಳೆ ಕಾಳುಗಳಲ್ಲಿ ಪ್ರೋಟೀನ್ಸ್ ಮತ್ತೆ ಕ್ಯಾಲ್ಸಿಯಂ ಇರುತ್ತೆ, ಸೊಪ್ಪುಗಳಲ್ಲಿ ಐರನ್, ಮಿನರಲ್ಸ್, ಹಿಮೋಗ್ಲೋಬಿನ್ ಹೆಚ್ಚಿಸುವಂತದ್ದು. ಅದೇ ರೀತಿಯಲ್ಲಿ ಎಲ್ಲಾ ತರದ ಹಣ್ಣುಗಳನ್ನು ತಗೋಬಹುದು ಅವರು, ದಾಳಿಂಬೆ ಹಣ್ಣು, ಪಪ್ಪಾಯ ಹಣ್ಣು, ಅಂದ್ರೆ ಎಲ್ಲವನ್ನು ಮಿತವಾಗಿ ತಗೊಂಡಾಗ ಎಷ್ಟು ಬೇಕು, ಹೆಚ್ಚು ತಿಂದ್ರೆ ಯಾರಿಗಾದ್ರೂ ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಸೊ ಇದನ್ನ ಅವ್ರ ಆಹಾರ ಕ್ರಮ. ಮತ್ತೆ ನಾನ್ ವೆಜಿಟೇರಿಯನ್ ತಗೊಳ್ತಕ್ಕಂಥರಲ್ಲಿ ಮೀನು ಬಹಳ ಒಳ್ಳೇದು, ಅದರಲ್ಲಿ ಫಿಶ್ ಅಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ, ಅದು ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಉಪಯುಕ್ತವಾದದ್ದು. ಸೊ ಗರ್ಭಪೂರ್ವ ಸಮಾಲೋಚನೆಯಲ್ಲೇ ಮೀನನ್ನ ಹೆಚ್ಚು ಪ್ರಮಾಣದಲ್ಲಿ ತಗೊಳಕ್ ಹೇಳ್ತೀವಿ. ಮೊಟ್ಟೆ ಮತ್ತೆ ಚಿಕನ್, ರೆಡ್ ಮೀಟ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ ಹೇಳ್ತೀವಿ, ಮತ್ತೆ ಎಣ್ಣೆನಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಕ್ ಹೇಳ್ತೀವಿ.
1: ಇಷ್ಟನ್ನ ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ತಿನ್ಬಹುದು.
0: ಹೌದು,
1: ಮೂಢನಂಬಿಕೆ ಆ ತರದ್ದು ಏನು ಕೂಡ ಇಲ್ಲ.
0: ಸಾಮಾನ್ಯವಾಗಿ
1: ವೈದ್ಯರನ್ನ ಸಮಾಲೋಚನೆ ಮಾಡ್ಕೊಂಡು ಸಂಪರ್ಕಿಸಿ ಅವ್ರಿಗೆ ಏನು ಅಗತ್ಯ ಇರುತ್ತೋ ಆ ತರದನ್ನ ಹೊಂದುವಂತದ್ದು ಹೆಚ್ಚು ಸೂಕ್ತ. ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನದ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಸುರಕ್ಷಿತ ತಾಯ್ತನ ಮತ್ತೆ ಆರೋಗ್ಯಕರವಾದ ಮಗು ಎಲ್ಲ ದಂಪತಿಗಳ ಆಸೆ, ಮತ್ತೆ ಆರೋಗ್ಯಕರ ಮಕ್ಕಳು ಮತ್ತೆ ಸುರಕ್ಷಿತವಾದ ತಾಯಿಗಳು ನಮ್ಮ ದೇಶದ ಸಂಪತ್ತು. ಹಾಗಾಗಿ ಪ್ರತಿಯೊಬ್ಬರು ಸಹ ಗರ್ಭಪೂರ್ವ ಸಮಾಲೋಚನೆಯನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ. ಮತ್ತೆ ಗರ್ಭಾವಸ್ಥೆಯಲ್ಲಿ ಒಂದು ವೈದ್ಯರಲ್ಲಿ ನಿಯಮಿತವಾಗಿ ಅವರು ಹೇಳಿದ್ದ ಎಲ್ಲವನ್ನು ತಪಾಸಣೆಗಳಾಗ್ಬೋದು, ಅವರ ಆಹಾರ ಕ್ರಮ ಆಗ್ಬೋದು, ಅಥವಾ ಅವರು ಕೊಡ್ತಕ್ಕಂತ ಔಷಧಿಗಳನ್ನ ತಪ್ಪದೆ ಸರಿಯಾದ ರೀತಿಯಲ್ಲಿ ತಗೊಂಡು, ಮತ್ತೆ ನಿಮಗೆ ಏನಾದರೂ ಗರ್ಭಾವಸ್ಥೆಯಲ್ಲಿ ಯಾವ್ದಾದ್ರು ತೊಂದರೆಗಳಾದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಅದು ಹೆಚ್ಚು ತೊಂದರೆ ಕೊಡದೆ ಅಂತ ಪರಿಸ್ಥಿತಿ ಬರದೆ ಹಾಗೆ ನಿಮ್ಮ ತಾಯ್ತನ ಸುಖಕರವಾಗಿರಲಿ, ನಿಮ್ಮೆಲ್ಲರಿಗೂ ಆರೋಗ್ಯಕರ ಮಕ್ಕಳು ಹುಟ್ಟಲಿ ಅನ್ನೋದು ವೈದ್ಯರ ಏಕೈಕ ಆಸೆ ಆಗುತ್ತೆ.
1: ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ಸೊ ನಾನು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಮುಂಚೆ ಅದು ಭಾರತಿ ನರ್ಸಿಂಗ್ ಹೋಮ್ ಅಂತ ಪ್ರಸಿದ್ಧವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದೇ ಡಾಕ್ಟರ್ ಭಾರತಿ ನಾನು. ಸೊ ಅಲ್ಲಿ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಮತ್ತೆ ಸಂಜೆ ಸಮಾಲೋಚನೆಗೆ ನಾನು ಸಿಗ್ತೀನಿ. ಅದರ ಜೊತೆಗೆ ಬಹಳಷ್ಟು ಕಡೆ ನಾವುಗಳು ಸ್ತ್ರೀರೋಗ ತಜ್ಞರ ಹೋಗಿ ಹಳ್ಳಿಗಳಲ್ಲಿ, ಸ್ತ್ರೀಶಕ್ತಿ ಸಂಘಗಳಲ್ಲಿ, ಶಾಲೆಗಳಲ್ಲಿ ನೀವು ಎಲ್ಲಿಗೆ ಕರೆದ್ರೂ ಸಹ ನಾವು ಉಚಿತವಾಗಿ ಬಂದು ಅವರೆಲ್ಲರಿಗೂ ಸಮಾಲೋಚನೆ ಮತ್ತು ತಪಾಸಣೆಗಳನ್ನು ಮಾಡೋದಕ್ಕೂ ಸಹ ನಾವು ಮುಂದಾಗ್ತೀವಿ ಅಂತ ಇಲ್ಲಿ ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೀನಿ.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದು?
0: ನನ್ನ ಸಂಖ್ಯೆ 9 4 4 8 0 6 1 9 4 4 8 0 6 9 8 6 1.
1: ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನಕ್ಕೆ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನದ ಕ್ರಮಗಳು ಈ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭಾರತಿ ರಾಜಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್,

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಸಮಯ 9:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
2: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್.
6: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದಿರುವಂಥ ಪುಣ್ಯ ಎಸ್ ಗೌಡ ಅವರು ಈ ಸಾಲಿನ 10ನೇ ತರಗತಿಯಲ್ಲಿ 94% ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಇವರ ಒಂದು ಓದು ಹೇಗಿತ್ತು, ಇಷ್ಟೊಂದು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಪುಣ್ಯ ಎಸ್ ಗೌಡ ಅವರ ತಾಯಿ ಡಿಆರ್ ನೂತನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ ಯು ಸರ್.
6: ಮಗಳಿಗೆ 94% ಅಂಕಗಳು ಬಂತು, ಇಷ್ಟು ನಿರೀಕ್ಷೆ ಇತ್ತ ನಿಮಗೆ?
7: ಸರ್, 90 ಮೇಲಂತೂ ಬರ್ತಾಳೆ ಅಂತ ಅನ್ಕೊಂಡಿದ್ವಿ. ಅದರಲ್ಲೂ ಐಸಿಎಸ್ಇ ಸಿಲೆಬಸ್ ಅಂದ್ರೆ ಸ್ವಲ್ಪ ಕಷ್ಟನೇ ಇರುತ್ತೆ, ಎಲ್ಲರಿಗೂ ಗೊತ್ತು. ಅದರಲ್ಲೂ 90 ಮೇಲ್ ಸ್ಕೋರ್ ಮಾಡಿದಾಳೆ ಅಂದ್ರೆ ತುಂಬಾ ಖುಷಿ ಆಯ್ತು. ನಮ್ಮ ರಿಲೇಟಿವ್ ಕಡೆಲ್ಲ ಸ್ಟೇಟ್ ಮತ್ತೆ ಸಿಬಿಎಸ್ಇ ಅವರೇ 84-85% ಅಲ್ಲಿ ಬಂದಿದ್ರು. ಮೋಸ್ಟ್ಲಿ ಇವಳದು ಸ್ಕೋರ್ 90 ಅಲ್ಲಿ ಇಷ್ಟಿರುತ್ತೆ ಅಂತ ಅನ್ಕೊಂಡಿದ್ವಿ, ಅದು 94 ಬಂದ್ರೆ ತುಂಬಾ ಖುಷಿ ಆಯ್ತು ಸರ್.
6: ತುಂಬಾ ಕಠಿಣವಾಗಿರುತ್ತೆ ಆ ಒಂದು ಕರಿಕ್ಯುಲಮ್ ಅಂತ ಹೇಳಿ ಹೇಳ್ತಾರೆ, ಏನನ್ಸುತ್ತೆ ನಿಮಗೆ?
7: ಸರ್, ತುಂಬಾ ಕಷ್ಟ ಇದೆ ಸರ್. ನಾವು ಮನೇಲಂತೂ ಹೇಳ್ಕೊಡ್ತೀವಿ ಅನ್ನೋದು ಕಷ್ಟ, ಅದು ಸ್ಕೂಲ್ ಇಂದನೇ ಆಗಿರೋದು ಸರ್. ಎಲ್ಲ ಏನ್ 100% ಇದೆ, ಅದು ನಾವು ಹೊರಗಡೆ ಟ್ಯೂಷನ್ ಗಾಗ್ಲಿ ಕಳಿಸಿಲ್ಲ, ಮತ್ತೆ ನಾವು ಮನೇಲೂ ನಮಗೆ ಹೇಳ್ಕೊಟ್ಟಿಲ್ಲ. ನಾವು ಐಸಿಎಸ್ ಸಿಲೆಬಸ್ ಆದ್ರಿಂದ ನಮಗೆ ಅದ್ರದ್ದು ಐಡಿಯಾ ಇಲ್ಲ. ಹಂಗಾಗಿ ಎಲ್ಲದು ಏನಿದೆ ಸ್ಕೋರ್ ಇಂದು ಇದಿದೆ, ಅದು 100% ಅದು ಸ್ಕೂಲ್ ಕಡೆಯಿಂದನೇ ಆಗಿರೋದು.
6: ಅಂತಂದ್ರೆ ಮಗಳ ಓದು ಹೇಗಿತ್ತು?
7: ಸರ್, ತುಂಬಾ ಎಫರ್ಟ್ ಹಾಕಿದಾಳೆ. ಎಲ್ಲ ಪೇರೆಂಟ್ಸ್ ಸಾಮಾನ್ಯ ಹೇಳಿರೋದು ಹಾಗೇನೆ, ಮೋಸ್ಟ್ಲಿ ಸ್ಕೂಲ್ದೇ ಹಿಂಗಿರ್ಬೋದೇನೋ, ನಾವೇ ಮಕ್ಕಳಿಗೇನೋ ಪ್ರೆಷರ್ ಹಾಕ್ಬೇಕಂತಿಲ್ಲ ಓದಿ ಅಂತ. ಅವರೇ ಇಂಡಿಪೆಂಡೆಂಟ್ ಆಗಿ ಓದ್ತಾರೆ ಸ್ಕೂಲಿಂದ ಬಂದಾದ್ಮೇಲೆ. ಅವರು ನೈಟ್ ಅವ್ರು ಎಷ್ಟೊತ್ತು ಬೇಕು ಅಷ್ಟೊತ್ತು ಓದ್ಕೊಂಡೆ ಮಲ್ಕೊಂತಾರೆ. ಇವಳು ಸ್ಕೂಲಿಂದ ಬಂದಾಗ ನೈಟ್ ಓದೋಳು, ಮಲಗಿರೋಳು. ಎಫರ್ಟ್ ಹಾಕಿದಾಳೆ ಸರ್.
6: ಈ ಐಸಿಎಸ್ಇ ಸಿಲೆಬಸ್ ಅನ್ನ ಓದಿಸಬೇಕು ಮಗಳಿಗೆ ಅಂತ ಹೇಳಿ ನಿಮಗೆ ಯಾಕೆ ಅನ್ನಿಸ್ತು?
7: ನಮ್ಮ ಏರಿಯಾದಲ್ಲಿ ಇತ್ತು ಸ್ಕೂಲ್ ಸರ್ ಹೇಳ್ದಂಗೆ. ಮೋಸ್ಟ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿ ಸೆಕೆಂಡ್ ಇಯರ್ಗೆ ನನ್ನ ಮಗಳಿಂದ ಹಾಕಿದ್ದು. ಸರ್ ನಮ್ಮ ಮನೆಯವ್ರ ಫ್ರೆಂಡ್ ಇದ್ರು, ಸರ್ ಬಗ್ಗೆ ಗೊತ್ತಿತ್ತು, ಹಂಗಾಗಿ ಸ್ಕೂಲ್ ಚೆನ್ನಾಗಿದೆ, ಸೆಕೆಂಡ್ ಇಯರ್ಗೆ ಹಾಕಿದ್ದು, ಚೆನ್ನಾಗಿದೆ ಅನ್ಕೊಂಡು ಹಾಕಿದ್ವಿ ಸರ್. ಆಕ್ಚುಲಿ ನಾವು ಸ್ಕೂಲಿಗೆ ಹಾಕ್ತಾಗ್ಲೂ ಅದು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸರ್ ಬಗ್ಗೆ ಗೊತ್ತಿತ್ತು, ಹಾಕಿದ್ವು. ಎಜುಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್.
6: ಈಗ ಮಗಳನ್ನ ಈ ಒಂದು ಶಾಲೆಗೆ ಸೇರಿಸಿದ್ಮೇಲೆ ಏನೆಲ್ಲ ಬದಲಾವಣೆಗಳನ್ನ ಗುರುತು ಮಾಡಿದ್ರಿ ನೀವು?
7: ಸರ್, ನಾವು ಮನೇಲಿ ನಾವಾಗೆ ಏನು ಹೇಳ್ಬೇಕಂತಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಅವರೇ ಮಾಡ್ಕೊಂತಾರೆ. ಎಜುಕೇಶನ್ ಅಲ್ಲಾಗ್ಲಿ ಬೇರೆ ಯಾವುದೇ ವಿಚಾರದಲ್ಲೂ ಮಕ್ಕಳು ಇಷ್ಟು ಪ್ರಬುದ್ಧತೆ ಇದೆ ನಮಗೆ ಅನ್ನೋದು ನಮಗೆ ಆ ಸ್ಕೂಲ್ ಕಡೆಯಿಂದಾನೇ ಬಂದಿರೋದು ಅಷ್ಟಂತೂ ಗೊತ್ತೆ ಸರ್.
6: ಆ ಒಂದು ಶಾಲೆಯಿಂದಲೇ ಅದು ಬಂತು?
7: ಹೌದು ಹೌದು, ನಮಗೆ ಚಿಕ್ಕ ಮಕ್ಕಳಿಂದ ನೋಡಿದಂಗ ಅನ್ಸುತ್ತೆ ಇವ್ರಿಗೆಲ್ಲ ಕಲಿತಾರ, ಇವ್ರು ಮಾಡ್ತಾರ ಅಂತ ಅನ್ಸುತ್ತೆ. ಅದೇ ಅವ್ರ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಅವ್ರದ್ದು ಆಕ್ಟಿವಿಟೀಸ್ ನೋಡ್ಬಿಟ್ಟು ಇವ್ರಿಷ್ಟು ಕಲ್ತ್ರ ಅನ್ನೋದು ನಮಗೆ ಆಶ್ಚರ್ಯ ಆಯ್ತು. ನನ್ನ ಮಗಳು 10th, ನನ್ನ ಮಗ ಈಗ 9th ಇದ್ದಾನೆ. ತುಂಬಾ ಆಶ್ಚರ್ಯ ಆಗುತ್ತೆ, ಅವ್ರು ಇಷ್ಟೆಲ್ಲ ಕಲ್ತ್ರ, ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ, ಅದೆಲ್ಲ ಸ್ಕೂಲ್ ಕಡೆಯಿಂದಾನೇ ಆಗಿದ್ದು.
6: ಈ ಶಾಲೆಯಲ್ಲಿ ಕಲಿಕೆ ಹೇಗೆ ಭಿನ್ನವಾಗಿರುತ್ತೆ ಬೇರೆ ಶಾಲೆಗಳಿಗೆ ಹೋಲಿಕೆ ಮಾಡಿದ್ರೆ?
7: ನಾವು ನೋಡಿರಂಗೆ ನನ್ನ ಮಗಳು 13 ಇಲ್ಲೇ ಓದಿರೋದು. ಮತ್ತೆ ಬೇರೆ ಸ್ಕೂಲ್ಗಳ ಕೇಳಿರೋ ಹಂಗೆ ಏನಂದ್ರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಕಮ್ಮಿ ಮಾಡ್ತಾರೆ ಸರ್. ಇದ್ರಲ್ಲಿ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಸ್ಕೂಲ್ ಡೇ ಅಲ್ಲೂ ಇರ್ತಾರೆ, ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ, ಬೇರೆ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ, ಜೊತೆಗೆ ಎಜುಕೇಶನ್ ಇರುತ್ತೆ. ಸೊ ಮಕ್ಕಳು ಪ್ರೆಷರ್ ಅಲ್ಲಿ ಓದ್ತಾರೆ ಅನ್ನೋದಿರಲ್ಲ, ಖುಷಿಯಾಗಿ ಓದ್ತಾರೆ, ಆಟ ಆಡ್ಕೊಂಡು ಎಲ್ಲಾನು ತಿಳ್ಕೊಂಡು ಓದ್ತಾರೆ.
6: ಓದೋದ್ರ ಬಗ್ಗೆ ನೀವು ಎಷ್ಟರ ಮಟ್ಟಿಗೆ ಒತ್ತಾಯ ಮಾಡ್ತಿದ್ರಿ ಮಗಳಿಗೆ?
7: ಒತ್ತಾಯ ಒಂದ್ಸತ್ತಿ ಹೇಳ್ಬೇಕು ಅಂದ್ರೆ, ನಾನು ಸರ್ಗು ಹೇಳಿದ್ದೆ ಸರ್ ರಾತ್ರಿ ಎಲ್ಲ ಓದ್ತಾಳೆ, ನಾನು ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕು ಅಂತ ಬೈದ್ ಬರ್ತಿದ್ದೆ ಅವಳಿಗೆ. ಸಾಕು ಇಷ್ಟು ಓದಿದ್ದು ಸರ್ಗ್ ಹೇಳ್ತಿದ್ದೆ. ನನ್ ಸರ್ ಹತ್ರ ಮಾತಾಡುವಾಗ ಬುಕ್ ಹಿಂಗ್ ಇಟ್ಕೊಂಡು ಮಲಗಿರ್ತಾಳೆ, ಕಣ್ಬಿಟ್ರು ಬುಕ್ ಕಾಣ್ಬೇಕು, ಕಣ್ ಮುಚ್ಚಿದ್ರು ಓದ್ಕೊಂಡು ಓದ್ಕೊಂಡು ಹಂಗೆ ಮಲಗಿರ್ತಾಳೆ. ಅಷ್ಟು ಓದ್ತಾಳೆ. ನಮ್ಮನೆಯವ್ರು ಹೇಳೋರು 2 ಗಂಟೆ ಓದ್ತಿದ್ದಾಳೆ ಕಣೆ, ಪುಣ್ಯ ಓದ್ತಿದ್ದಾಳೆ, ಮಲ್ಕು ಅಂತ ಹೇಳ್ಬೇಕಾಗಿತ್ತು ಅಂತ. ಆಮೇಲೆ ಮಲ್ಕಳಪ್ಪ ಸಾಕು ಅಂತಾನೆ ಸಾಮಾನ್ಯ ನಮ್ ಸ್ಕೂಲ್ ಪೇರೆಂಟ್ ಗಳೆಲ್ಲ ಹೇಳಿರೋದು ಹಾಗೇನೆ. ಹೌದು, ನಾವು ಅಷ್ಟು ಪ್ರೆಷರ್ ಹಾಕಿಲ್ಲ ಮಕ್ಕಳಿಗೆ ಓದಿ ಅಂತ, ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರು ಓದಿ ಅದನ್ನ ಮಾಡಿರೋದು ಸರ್.
6: ಇಲ್ಲಿ ಸಿಲೆಬಸ್ ಹೆಚ್ಚಿಗೆ ಇರುತ್ತೆ ಮತ್ತೆ ವಿಷಯಗಳು ಕೂಡ ಹೆಚ್ಚಿಗೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ. ಹೌದು, ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ಲು ಮಗಳು?
7: ಇವತ್ತು ನಿನ್ನೆಯಿಂದಲ್ಲ ಸರ್, ಅವರಿಗೆ ಬೇಸಿಕ್ ಇಂದ ಇದನ್ನೇ ಆಕ್ಟಿವಿಟೀಸ್ ಮಾಡಿರೋದ್ರಿಂದ 9th to 10th ಏನ್ ಅವರಿಗೆ ಕಷ್ಟ ಆಗಿಲ್ಲ ಅಂತ ಅನ್ಕೊಂಡಿದೀನಿ. ಈಗ 1 year 2 year ಇಂದ ಅಲ್ಲ, ಅವ್ರದ್ದು ಬೇಸಿಕ್ ಇಂದನೇ ಬಿಲ್ಡ್ ಆಗಿರೋದು ಇದು, ಹಂಗಾಗಿ ಅವ್ರಿಗೇನು ಸ್ಪೆಷಲ್ ಅಂತ ಅನ್ಸಿಲ್ಲ.
6: ಹೊರೆ ಆಯ್ತು ಅಂತಲೂ
7: ಇಲ್ಲ ಇಲ್ಲ ಇಲ್ಲ,
6: ಅಷ್ಟೊಂದು ಸಬ್ಜೆಕ್ಟ್ ಇದೆ, ಅಷ್ಟೊಂದು ಸಿಲೆಬಸ್ ಇದೆ ಹಂಗ ಅನ್ಸೋದಿಲ್ಲ. ಯಾಕೆಂತಂದ್ರೆ ಮೊದಲಿಂದನೂ ಕೂಡ ಅವ್ರಿಗೆ ಅದನ್ನೇ ಕಲಿಸ್ತಾ ಬರ್ತಾರೆ. ಹಂಗಾಗಿ
7: ಬೇಸಿಕ್ ಇಂದ ಇದೇ ಬಿಲ್ಡ್ ಆಗಿರೋದ್ರೆ ಅವ್ರಿಗೆ ಇದೇ ಸ್ಪೆಷಲ್ ಅಂತ ಅನ್ಸದೇ ಇಲ್ಲ ಅವ್ರಿಗೆ.
6: ಹಂಗಾಗಿ ಅದು ಸುಲಭನೇ ಮಕ್ಕಳಿಗೆ, ನಮಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಕಠಿಣ ಅಂತ ಹೇಳಿ ಅನ್ಸುತ್ತೆ, ಅವ್ರಿಗೆ ಸುಲಭ ಅಂತ ಹೇಳಿ ಅನ್ಸುತ್ತೆ. ಸ್ಕಾಲರ್ ಶಾಲೆಯಲ್ಲಿ ಶಿಕ್ಷಕರೆಲ್ಲ ಹೇಗೆ ಒತ್ತನ್ನ ಕೊಡ್ತಾ ಇದ್ರು ಮಕ್ಕಳ ಓದಿಗೆ ಸಂಬಂಧಪಟ್ಟ?
7: ತುಂಬಾ ಹೆಲ್ಪ್ ಮಾಡ್ತೇವೆ ಟೀಚರ್ಸ್. ಸಂಜೆ ಎಲ್ಲ ಕ್ಲಾಸ್ ಮಾಡ್ತಿದ್ದಾಗ ಯಾವುದೇ ಮಕ್ಕಳು ಎಷ್ಟೇ ಡೌಟ್ಸ್ ನ ಕೇಳಿದ್ರು ಪಕ್ಕದಲ್ಲಿ ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ರಂತೆ. ಇವ್ರಿಗೆ 9 or 8 ಕ್ಲಾಸ್ ಮಾಡ್ತಿದ್ರು ನೈಟ್. ಆಗ ಆ ಒಂದು ಸಬ್ಜೆಕ್ಟ್ ಟೀಚರ್ಸ್ ಯಾರು ಬೇಜಾರು ಮಾಡ್ಕೊಂತಿರ್ಲಿಲ್ಲ. ನಾನು ಕೇಳ್ತಿದ್ದೆ, ಏನಾದ್ರು ಬೇಜಾರು ಮಾಡ್ಕೊಂತಾರ, ಕೇಳಿದ್ರೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ, ಎಲ್ಲ ಆಗ್ಲೇ ಅರ್ಥ ಆಗ್ಲಿಲ್ವ ಅಂತ ಏನಾದ್ರು ಕೇಳ್ತಾರ ಅಂತ. ಇಲ್ಲ, ಅವೆಲ್ಲದನ್ನು ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ರಂತೆ. ಈಗ ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ, ಅರ್ಥ ಆಗಿಲ್ಲ ಅಂದಾಗ ಸರ್ ಇದು ಅರ್ಥ ಆಗಿಲ್ಲ, ಇಲ್ಲ ಮ್ಯಾಮ್ ಇದು ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ರು. ತುಂಬಾ ಸಪೋರ್ಟ್ ಇದೆ ಟೀಚರ್ಸ್ ಮಾತ್ರ.
6: ಮಗಳ ನಿತ್ಯದ ಚಟುವಟಿಕೆಗಳು ಏನೇನಿರ್ತಾ ಇತ್ತು ಮತ್ತೆ ಹೇಗಿರ್ತಾ ಇತ್ತು?
7: 9th to 10th ಗೆ ಬಂದಾದ್ಮೇಲೆ ಸ್ವಲ್ಪ 5:30 ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು, ಬೆಳಗ್ಗೆ 9 to 8 ಇರ್ತಿತ್ತು. ಇನ್ನ ಅಲ್ಲೇ ಸ್ಟ್ರೆಸ್ ಆಗ್ತಿದ್ದರಿಂದ ನಾವೇನು ಅವ್ರಿಗೇನು ಸ್ಕೂಲಲ್ಲೇ ಎಲ್ಲ ಆಗ್ತಿತ್ತು, ಏನು ಮಾಡ್ತಿಲ್ಲ ಬರೀ ಓದೋದೇ ಅಂತ ಇರ್ತಿರ್ಲಿಲ್ಲ. ಸ್ಪೋರ್ಟ್ಸ್ ಇರ್ತಿತ್ತು, ಸೈನ್ಸ್ ಎಲ್ಲ ಕಲಿತಾ ಇದ್ರಿಂದ ಅವ್ರಿಗೇನ್ ಮನೇಲಿ ಏನ್ ಎಕ್ಸ್ಟ್ರಾ ಅಂತ ಏನ್ ಮಾಡ್ತಿರ್ಲಿಲ್ಲ. ಏನಾದ್ರೂ ಇದ್ರೆ ಬರ್ಕೊಳ್ಳೋದು ಇಲ್ಲ ಓದ್ಕೊಳ್ಳೋದು, ಮಲ್ಕೊಂತಿದ್ಲು
6: ಅಷ್ಟೇ
7: ಅಷ್ಟೇ 9th to 10th ಟೈಮ್ ಅಲ್ಲಿ.
6: ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಹೆಚ್ಚು ಒತ್ತನ್ನ ಕೊಡ್ತಾರೆ ಅನ್ನುವಂಥದ್ದು, ಅದು ಮಗಳ ಒಂದು ಬೆಳವಣಿಗೆಯ ಮೇಲೆ ಮತ್ತೆ ಅವಳ ಒಂದು ಅರಿವಿನ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತಾ ಇತ್ತು?
7: ಎಲ್ಲಾ ತರ ಜ್ಞಾನನು ಇದೆ ಸರ್, ಇಲ್ಲ ಬರೀ ಓದ್ತಾನೆ ಇದಾರೆ ಬೇರೆ ಏನು ಗೊತ್ತಿಲ್ಲ ಅನ್ನೋಗೇನಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇದಾರೆ, ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರೆ, ಮತ್ತೆ ನಾವೇ ಆಕ್ಚುಲಿ ಒತ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಪೇರೆಂಟ್ಸ್ ಅಂದ್ಮೇಲೆ ನಮಗೆ 9th to 10th ಬಂದ್ಮೇಲೆ ಮಕ್ಕಳನ್ನ ಸ್ವಲ್ಪ ಎಜುಕೇಶನ್ ಇದರಲ್ಲೇ ನಾವು ಇದ್ ಮಾಡೋದ್ರಿಂದ ನಾವು ಆಕ್ಚುಲಿ ಒತ್ಕೊಟ್ಟಿಲ್ಲ ಅಷ್ಟೇ, ಅವರು ಸ್ಪೋರ್ಟ್ಸ್ ಮಾಡೇ ಮಾಡ್ತಾರೆ ಸರ್, ಮತ್ತೆ ಡಾನ್ಸ್ ಚೆನ್ನಾಗಿ ಮಾಡ್ತಾರೆ, ಎಲ್ಲದು ಚೆನ್ನಾಗಿ ಮಾಡ್ತಾರೆ. ಸ್ಕೂಲ್ ಕಡೆಯಿಂದಾನೇ ಎಲ್ಲ ಒತ್ಕೊಟ್ಕೊಂಡ್ ಬಂದಿದ್ದಾರೆ, ಹಂಗಾಗಿ ನಾವ್ ಇನ್ನೂ ಒತ್ಕೊಟ್ಟಿದ್ರೆ ಅದು ಬೆಳ್ಕೊಂಡು ಬರ್ತಾರೇನೋ, ಆದ್ರೆ ನಾವು ಜಾಸ್ತಿ ಇದ್ ಮಾಡಿಲ್ಲ. ಸ್ಕೂಲ್ ಕಡೆಯಿಂದ ಎಲ್ಲ ತರ ಸಪೋರ್ಟ್ ಮಾಡಿದ್ದಾರೆ.
6: ಶಾಲೆಯ ವಾತಾವರಣ ಕೂಡ ಚೆನ್ನಾಗಿದೆ ಅಲ್ವಾ?
7: ತುಂಬಾ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಸಾಮಾನ್ಯ ಸರ್ಗೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಜಾಸ್ತಿ ಸ್ಕೂಲಲ್ಲೇ ಇರ್ತಾರೆ ಮಕ್ಕಳು, ಮನೇಲಿ ನಾವು ಪೇರೆಂಟ್, ಸ್ಕೂಲಲ್ಲಿ ನೀವು ಪೇರೆಂಟ್ ಅಂತ, ಅದು ಸರ್ಗೂ ಖುಷಿ ಇದೆ, ಒಪ್ಕೊಂತಾರೆ ಸರ್. ಮತ್ತೆ ಎಲ್ಲಾ ಮಕ್ಕಳ ಮೇಲೆ ಅವ್ರಿಗೆ 3 ಮಕ್ಕಳಿಂದ ಸೇರಿಸಿರೋದು ನನ್ನ ಮಕ್ಕಳನ್ನ, ಆಗ್ಲಿಂದಾನು ನೋಡ್ಕೊಂಡ್ ಬಂದಿದ್ದಾರೆ, ಮತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ನ ಅವರು ಸ್ವಂತವಾಗಿ ನೋಡ್ಕೊಂಡಿದ್ದಾರೆ,
6: ಹೆಚ್ಚು ಪ್ರೀತಿಯನ್ನ ಹರಿಸಿ. ಹೌದು
7: ಹೌದು, ಪ್ರತಿಯೊಬ್ಬ ಮಕ್ಕಳ ಮೇಲೂ ಅವರಿಗೆ ಸ್ವಂತ ಒಂದು ಜ್ಞಾನ ಗೊತ್ತಿರುತ್ತೆ.
6: ಮಕ್ಕಳು ಏನು ಅನ್ನೋದು ಸಂಪೂರ್ಣ ಪೂರ್ತಿಯಾಗಿ ಪ್ರತಿಯೊಬ್ಬ ಮಗುವಿಗೂ ಹೆಚ್ಚು ಒತ್ತು ಕೊಡ್ತಾರೆ, ಗಮನ ಕೊಡ್ತಾರೆ ಕಲಿಕೆಯ ಬಗ್ಗೆ, ಓದಿನ ಬಗ್ಗೆ ಹೆಚ್ಚು ಕಲಿಸೋದ್ರಿಂದ ಹೀಗೆ ಮಕ್ಕಳು ಆಟ ಆಡ್ತಾ ಓದನ್ನು ಕೂಡ ಚೆನ್ನಾಗಿ ಸಾಧಿಸ್ಲಿಕ್ಕೆ ಸಾಧ್ಯ.
7: ಯಾವ ಮಕ್ಕಳು ಏನ್ ಮಾಡಬಹುದು, ಯಾವ ಮಕ್ಕಳು ಏನ್ ಮಾಡಕ್ ಆಗಲ್ಲ, ಏನ್ ಮಾಡಬಹುದು ಅನ್ನೋದು ಸರ್ಗೆ ಪರ್ಟಿಕ್ಯುಲರ್
6: ಗೊತ್ತಿರುತ್ತೆ. ಮಗಳಿಗೆ 94% ಪರ್ಸೆಂಟೇಜ್ ಬಂತು ಅಂತ ಅಂದಾಗ ಇನ್ನೊಂದ್ ಸ್ವಲ್ಪ ತೆಗಿಬಹುದಿತ್ತು ಅಂತ ಅನ್ನಿಸ್ತಾ ನಿಮಗೆ?
7: ನಮಗೆ ಅಂತೇನಿಲ್ಲ, ಅವಳೆ ಅನ್ಕೊಂಡ್ಲು ಅಮ್ಮ ಇನ್ನೊಂದ್ 2% ಆದ್ರೂ ಬರ್ಬೋದಿತ್ತು ಅಂತ ಅನ್ಕೊಂಡ್ಲು. ಪರವಾಗಿಲ್ಲ, ನಮಗೆ ICSE ಸಿಲೆಬಸ್ ಆದ್ರಿಂದ ಇಷ್ಟು ತೆಗ್ದಿರೋದು ಆಕ್ಚುಲಿ ಒಂದ್ ಬೆಟರ್ ಸಾಕು, ಅವಳು ಮಾಡಿರೋದಕ್ಕೆ ಒಂದ್ ನಿನ್ನ ಶ್ರಮಕ್ಕೆ ಒಂದು ಪ್ರತಿಫಲ ಸಾಕಿದೆ ಅಂತ ಅನ್ಕೊಂಡಿದೀವಿ ನಾವು.
6: ಮಗಳಿಗೆ ಯಾವ್ದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಮುಂದಿನ ಓದಿನ ಬಗ್ಗೆ?
7: PCMB ತಗೊಂತಾಳೆ ಸದ್ಯಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ಇದಿದೆ, ಹಂಗಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ.
6: ನಿಮ್ಮ ಕನ್ಸ್ ಏನಿದೆ ಮಗಳ ಬಗ್ಗೆ?
7: ಸರ್, ನಮ್ ಕನ್ಸು ಅನ್ನೋದಕ್ಕಿಂತ ಅವ್ರಿಗೆ ಏರಿಬಿಲಿಟಿ ಇದೆ ಅನ್ನೋದನ್ನ ಅವರೇ ಗುರ್ತು ಮಾಡ್ಕೊಂಡಿರ್ತಾರೆ, ಅದ್ರಿಂದ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ.
6: ಅನೇಕ ತಂದೆ ತಾಯಂದಿರು ತಮ್ಮ ಮಕ್ಕಳ ಓದಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ, ಹೆಚ್ಚು ಒತ್ತಡವನ್ನ ಹಾಕ್ತಾರೆ, ಅಂತ ತಂದೆ ತಾಯಿಗಳಿಗೆ ಪೋಷಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
7: ತಂದೆ ತಾಯಿಗಳಾಗಿ ನಮಗಂತೂ ಇದ್ದೇ ಇರುತ್ತೆ, ಮಕ್ಕಳು ಓದ್ಬೇಕು, ಅವ್ರೇನಾದ್ರು ಒಂದು ಸಾಧನೆ ಮಾಡ್ಬೇಕು, ಮುಂದೆ ಅವ್ರ ಭವಿಷ್ಯದಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅನ್ನೋದು ತಂದೆ ತಾಯಿಗಳಾಗಿ ನಮ್ಗೆ ಇದ್ದೇ ಇರುತ್ತೆ. ಆದ್ರೆ ಪ್ರೆಷರ್ ಅಂತೂ ಹಾಕಕ್ಕಾಗಲ್ಲ, ಎಲ್ಲ ಬೆರಳು ಒಂದೇ ಸಮ ಇರಲ್ಲ ಅನ್ನೋ ಹಾಗೆ ಎಲ್ಲ ಓದೋದ್ರಲ್ಲೇ ಇರಲ್ಲ, ಇಲ್ಲ ಎಲ್ಲ ಬೇರೆದ್ರಲ್ಲೇ ಇರಲ್ಲ, ಯಾರ್ಯಾರಿಗೆ ಯಾವ್ದಾದ್ರಲ್ಲಿ ಎಬಿಲಿಟಿ ಇದೆ ಅದ್ರಲ್ಲಿ ಅವರು ಮುಂದುವರ್ಕೊಂಡು ಹೋಗುವಂತ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದಂತೂ ನಿಜ.
6: 94% ಒಂದು ಫಲಿತಾಂಶವನ್ನ ಅಥವಾ ಅಂಕಗಳನ್ನ ಐಸಿಎಸ್ಇ ಸಿಲೆಬಸ್ ಅಲ್ಲಿ ಪಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಸಾಧನೆಯನ್ನ ಮಗಳು ಮಾಡಿದಾಳೆ. ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಹೆಮ್ಮೆ ಇದೆ ನಿಮ್ಗೆ
7: ಸರ್? ತುಂಬಾ ಖುಷಿ ಇದೆ ಸರ್,
6: ತುಂಬಾ ಖುಷಿ.
7: ಸ್ಕೂಲ್ ಸ್ಟಾಫ್ಗಳಿಗೆ ಮತ್ತೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಮನೇಲಿ ಹೇಳ್ಕೊಡ್ಬೇಕಂತಾಗ್ಲಿಲ್ಲ, ಬೇರೆ ಟ್ಯೂಷನ್ಗೆ ಹಾಕ್ಬೇಕಂತಾಗ್ಲಿ, ಬೇರೆ ಯಾವ್ದು ಯೋಚನೆಗಳೇ ಇಲ್ಲ ನಮಗೆ. ನಮ್ಮ ಸ್ಕೂಲ್ ಯಾವ ಪೇರೆಂಟ್ಸ್ಗೂ ಅಷ್ಟೇ ಹೊರಗಡೆಯಿಂದ ಒಂದು ಇತ್ತೋಗಬೇಕು ಅನ್ನೋದೇ ಇಲ್ಲ ಸರ್. ಎಲ್ಲ ಸ್ಕೂಲಿಂದನೇ ಯಾವ ಮಕ್ಕಳು ರಿಸಲ್ಟ್ ತೆಗೆದಿದ್ದಾರೆ ಅದಕ್ಕೆ 100% ಅದು ಸ್ಕೂಲ್ ಕಡೆಯಿಂದನೇ ಆಗಿರೋದು. ನಾವು ಮನೇಲಾಗ್ಲಿ ಇಲ್ಲ ಬೇರೆ ಟ್ಯೂಷನ್ ಹಾಕ್ಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಒತ್ತಡ ಇಲ್ವೇ ಇಲ್ಲ ನಮ್ಮ ಸ್ಕೂಲ್ ಪೇರೆಂಟ್ಗಳಿಗೆ.
6: ಶೇಕಡ 94% ಅಂಕಗಳನ್ನ ಪಡೆದಿರತಕ್ಕಂತಹ ಪುಣ್ಯ ಎಸ್ ಗೌಡ ಅವರಿಗೆ ಹಾಗೂ ಅವರ ಪೋಷಕರಾದ ನಿಮಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಮಗಳ ಕಲಿಕೆಗೆ ಸಂಬಂಧಪಟ್ಟ ಹಾಗೆ, ಓದಿಗೆ ಸಂಬಂಧಪಟ್ಟ ಹಾಗೆ, ಸಾಧನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳನ್ನ ನಮ್ಮ ಲಕ್ಷಾಂತರ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
7: ಥ್ಯಾಂಕ್ ಯು ಸರ್.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇದುವರೆಗೆ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗುಡುವಿ ಮಧುಸೂದನ್.
6: ಇದುವರೆಗೆ ಸಾಧನೆಯ ಹಾದಿ, ಸಾಧನೆಯ ಹಾದಿ,
2: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

0: ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462899. ಎಷ್ಟೇ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.
1: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು? ಈ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 08172.

ಇಂದು ಬೆಳಗ್ಗೆ 10:30 ಒಂದೇ ಬಳ್ಳಿಯ ಹೂಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಆಲಿಸಬಹುದು. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಎಲ್ ವೈದ್ಯನಾಥನ್, ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಹಾಗೂ ಎಲ್ ಶಂಕರ್ ಅವರ ವಯೋಲಿನ್ ವಾದನ ಪ್ರಸಾರವಾಗಲಿದೆ.

ಈಗ ಸಮಯ 9:15:06. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಆತ್ಮೀಯ ರೈತ ಬಾಂಧವರೇ ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಕೇಳಿದರೆ ಇಂದು ಸಂಜೆ 5:45ಕ್ಕೆ ಪ್ರಸಾರವಾಗುವ ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಪ್ರಥಮ ದರ್ಜೆ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಎಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕಾಂತಾರ ಚಿತ್ರದ ಗೀತೆಯನ್ನ. ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯ ಮತ್ತು ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ ಡಿಸಿ ವೆಂಕಟೇಶ್ ಮತ್ತು ಸಂಗಡಿಗರು.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಕೇಳುಗರೆ, ನಿಮ್ಮದೇ ಮೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ನಂಜುಂಡಿ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

0: ಆತ್ಮೀಯ ರೈತ ಬಾಂಧವರೇ ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.
1: ಕೇಳುಗರೆ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ May 19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಪ್ರಕಟಣೆಯನ್ನ ಕೇಳಿದಿರಿ.

0: ಬಿ ಜಯಶ್ರೀ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳಿದಿರಿ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಚಿತ್ರ ಕೌರವ.
1: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಗೌಟ್

0: ಆರ್ಥ್ರೈಟಿಸ್ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮಿತಾ ಡಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ಗೌಟ್ ಆರ್ಥ್ರೈಟಿಸ್ ಏನ್ ಟ್ರೀಟ್ಮೆಂಟ್ ಮೇಡಮ್? ಇದಕ್ಕೆಲ್ಲ
2: ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಅದು ಪ್ರಾಪರ್ ಆಗಿ ತಗೊಂಡು ಮೇನ್ ಆಗಿ ಫಿಸಿಕಲ್ ಫಿಟ್ನೆಸ್ ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು.
0: ತಪ್ಪದೇ ಕೇಳಿ ಇದೇ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಚಿತ್ರ ಅವರು ಹಾಡಿರುವ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದ ಅವಳ ಹೆಜ್ಜೆ ಚಿತ್ರದ ಈ ಗೀತೆಯೊಂದಿಗೆ ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.

ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು? ಈ ಕುರಿತು ಮಾತನಾಡಲು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು ಸಂಖ್ಯೆ 2462289. ಎಸ್ಟಿಡಿ ಕ್ರಮಾಂಕ 08172. ಇಂದಿನ ಹೇಮಕೂಟದ ವಿಷಯ, ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು?

0: ಕೇಳುಗರೆ, ಕರೆಗಳು ಬರ್ತಾ ಇದೆ. ಮೊದಲ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ, ಬನ್ನಿ. ನಮಸ್ತೆ
1: ಸರ್. ನಮಸ್ಕಾರ.
0: ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿ.
1: ನಾನು ಗುರುಮೂರ್ತಿ ಅಂತ, ಕೇರಪುರಂ ಹಾಸನಿಂದ.
0: ಗುರುಮೂರ್ತಿ ಅವರಿಗೆ ಹೇಮಕೂಟ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಇಂದಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ?
1: ಪರಿಸರಕ್ಕೆ ನಮ್ಮ ಹೊಣೆ ಅಂತಲೇ ಹೇಳೋಣ.
0: ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು? ನಿಮ್ಮ ಪಾತ್ರ ಏನು?
1: ನಮ್ಮ ಪಾತ್ರ ಅಲ್ಲಿಂದ ಅಲ್ಲಲ್ಲಿ ಕಸ ಹಾಕಬಾರ್ದು. ಆಮೇಲೆ ನಾವು ಚಿಕ್ಕವ್ರಿಗೆ ಹೇಳಬೇಕು, ಹಿಂಗೆಲ್ಲ ಹಿಂಗ್ ಮಾಡಿ ಕಸ ಎಲ್ಲ ಹೊರಗಡೆ ಹಾಕ್ಬೇಕಾದ್ರೆ ಒಂದು ಡಸ್ಟ್ಬಿನ್ ಇಟ್ಕೊಂಡು ಕಸ್ತೂರ್ ಬಂದಾಗ ಅವ್ರ ಕೈ ಕೊಟ್ಟು ಹಾಕೊಡಿ. ಆಮೇಲೆ ನೀವು ತಿರುಗಾಡ ಜಾಗದಲ್ಲಿ ಅವ್ರಿಗೂ ಹೇಳಿ ಹಿಂಗೆಲ್ಲ ಮಾಡೋ, ಅಲ್ಲಲ್ಲೇ ಬ್ಯಾಲೆನ್ಸ್ ಇಟ್ಟು ಹಾಕೋದು, ಇದನ್ನೆಲ್ಲ ಕಾಗಳಿಗೆ ಸೇದು ಅದೆಲ್ಲ ಮಾಡಬೇಡಿ ಇತ್ಯಾದಿಗಳನ್ನೆಲ್ಲ ಸಜೆಷನ್ ಕೊಡೋದಕ್ಕೆ ನಾನು ಒಂದು ಹೇಳ್ತೀನಿ ಸರ್. ಮಾಡ್ಬೋದು,
0: ಸಲಹೆಯನ್ನ ಕೊಡ್ತೀರಾ
1: ಸರ್?
0: ತಾವು ಸಲಹೆಯನ್ನ ಕೊಡ್ತೀರಾ ಈ ತರ ಮಾಡಿ ಅಂತ?
1: ಸಲಹೆ ಕೊಡಬಹುದು ಅಷ್ಟೇ, ನಾವು ಇನ್ನೇನು ಫೋರ್ಸ್ ಮಾಡಕ್ಕಾಗಲ್ಲ ಅವ್ರಿಗೆ.
0: ಒಣಕಸ ಹಸಿ ಕಸವನ್ನ ಬೇರ್ಪಡಿಸಿ,
1: ಒಣಕಸ ಚಿಕ್ಕ ಇದು ಹಸಿ ಕಸ ಅದೆಲ್ಲ ಇದೆಯಲ್ಲ, ಅವೆಲ್ಲ ಬೇರ್ಪಡಿಸಿ ಇಡಿ ಅಂತ ಹೇಳ್ಬೋದು.
0: ಸರಿ, ಆಯ್ತು, ಚೆನ್ನಾಗಿ ಮಾತನಾಡಿದ್ರಿ.
1: ಇದು ನನಗೆ ಇದನ್ನ ಅಮೃತ ವರ್ಷಣೆಯಿಂದ ತುಂತುರು ಇದೆಯಲ್ಲ ಸರ್,
0: ಈಗ ನಾವೇ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೀವಿ ನಿಮ್ಗಾಗಿ, ಒಡ ಹುಟ್ಟಿದವರು ಚಿತ್ರದಿಂದ.
1: ಹಾಂ ಸರ್,
0: ಕೇಳಿಸ್ಕೊಳ್ಳಿ.
1: ಸರಿ,
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಕೇಳುಗರೆ, ಈಗ ಕೇಳಿ ಒಡ ಹುಟ್ಟಿದವರು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಕೇಳುಗರೆ, ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್. ನಾನು ಉಜಿರೆಯಿಂದ ಕಮಲ ಮಾತಾಡು ಸರ್.
0: ಕಮಲ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಹೇಮಕೂಟದ ಇಂದಿನ ವಿಷಯ ಗೊತ್ತಾಯ್ತಾ?
1: ಅಂದ್ರೆ ಪರಿಸರ ಸಂರಕ್ಷಣೆ ನಮ್ಮ ಪಾತ್ರವೇನು ಸರ್? ಅಂದ್ರೆ ಪರಿಸರ ಅಂದ್ರೆ ಮುಖ್ಯವಾಗಿ ನಮ್ಮ ಮನೆಯಿಂದಲೇ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಳ್ಬೇಕು ಸರ್. ಅಂದ್ರೆ ನಮ್ಮ ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಟರೆ ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸರ್. ಅದೊಂದು. ಮತ್ತೆ ನಾವು ಆದಷ್ಟು ಇದು ನಾವು ಗಿಡಗಳನ್ನು ನೆಡ್ಬೇಕು. ಅಂದ್ರೆ ಗಿಡದಿಂದ ನಮಗೆ ಗಾಳಿ ಸಿಗ್ತದೆ ಸರ್. ಅಂದ್ರೆ ತುಂಬಾ ಪಾತ್ರ ಈ ವಾಯು ಮಾಲಿನ್ಯದಿಂದ, ತುಂಬಾ ಈ ಹೊಗೆಗಳು ಇದು ಎಲ್ಲ ಬಾರಿ ಮನುಷ್ಯರಿಗೆ ಬಾರಿ ತೊಂದರೆ ಕೊಡ್ತಾ ಉಂಟು ಸರ್. ಅಂದ್ರೆ ನಾವು ಮರಗಳನ್ನು ಕಡಿಬಾರ್ದು ಸರ್. ಅಂದ್ರೆ ಒಂದೊಂದು ಗಿಡ ನೆಡ್ತಾ ಬಂದ್ರೆ ನಮಗೂ ಕೂಡ ಒಳ್ಳೇದು. ಮಳೆಗೂ ಮಳೆ ಬರ್ತದೆ ಸರ್. ಅಂದ್ರೆ ಈ ಕಾಲದಲ್ಲಿ ಮಳೆಯೂ ಬರುವುದೇ ಇಲ್ಲ ಸರ್. ಅಂದ್ರೆ ಮರಗಳನ್ನು ಕಡಿತಾ ಇದ್ದಾರೆ ಸರ್.
0: ಹೌದು.
1: ಹಾಗೆ ನಮ್ಮ ಪಾತ್ರ ಪರಿಸರ ಸಂರಕ್ಷಣೆ ನಮ್ಮ ಮನೆಯಿಂದಲೇ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ಬೇಕು. ನಾವು ಈ ಪ್ಲಾಸ್ಟಿಕ್ ಎಲ್ಲ ಉಪಯೋಗವನ್ನು ಅದನ್ನು ಎಸೆಯಬಾರದು. ಒಂದು ತೊಟ್ಟೆಗೆ ಹಾಕಿ ಬೇರೆ ಕಡೆಯಲ್ಲಿ ಹಾಕುದು, ಅದು ಕೊಳೆತು ಹೋಗುದಿಲ್ಲ ಸರ್, ಹಾಗೇನೆ ಇರ್ತದೆ ಸರ್.
0: ನೀವ್ ಹೇಳ್ತೀರಾ ಮಕ್ಕಳಿಗೆ ಈ ತರ ಮಾಡಿ ಅಂತ?
1: ಮಕ್ಕಳಿಗೆ ಹೇಳ್ತೇವೆ ಸರ್. ನಾವೊಂದು

0: ಬೇರೆ ಕಡೆ ಒತ್ತಿಸಬಾರ್ದು, ನಾವು ಒಂದು ಕವರ್ಗೆ ಹಾಕಿ ಇದು ಮಾಡ್ತೇವೆ ಬೇರೆ ಸಪ್ರೇಟ್ ಸರ್. ಮತ್ತೆ ಇದು ಎಲೆಬೇಗಳನ್ನು ಬೇರೆ ಸರ್, ಮತ್ತೆ ಪದಾರ್ಥದ್ದು ಬೇರೆ, ಅದು ಗಿಡಕ್ಕೆ ಹಾಕಿದ್ರೆ ಅದು ಗೊಬ್ಬರ ಆಗ್ತದೆ ಸರ್. ಅದರಿಂದ ನಾವು ತುಂಬಾ ಕಲ್ತುಕೊಳ್ಬೇಕು ಸರ್ ಪರಿಸರದ ಬಗ್ಗೆ. ನಾವು ಕಾಳಜಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದಂತ ಸರ್ ನಾನು ಹಾಗೆ ಹೇಳ್ತೇನೆ ಸರ್.
1: ಹೌದು, ನಾವು ಮಾಡೋದನ್ನ ನಮ್ಮ ಮಕ್ಕಳು ನೋಡಿ ಕಲಿತಾರೆ ಅಲ್ವಾ?
0: ಕಲಿಬೇಕು ಸರ್. ಹೌದು ಸರ್.
1: ಆಯ್ತು, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಕೇಳುಗರೆ, ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಕಟ್ಟಿ ಮತ್ತು ಸಂಗಡಿಗರು. ಸಾಹಿತ್ಯ ಶ್ರೀರಾಮ್ ಅವರದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಕೇಳುಗರೆ, ಹಾಸನ ಆಕಾಶವಾಣಿ ಕೇಂದ್ರದಿಂದ ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದ ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು. ಈ ಕುರಿತು ಮಾತನಾಡಲು ನೀವು ಕರೆ ಮಾಡಲು ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು ಸಂಖ್ಯೆ 2462289, ಎಸ್ಟಿಡಿ ಕ್ರಮಾಂಕ 08172. ಈಗ ಮುಂದಿನ ಕರೆಯನ್ನ ಕೇಳೋಣ. ನಮಸ್ತೆ.
4: ನಮಸ್ಕಾರ ಸರ್, ನಾನು ಸಚಿನ್ಕೆರೆ ಮಾರ್ಕೆಟ್ ನಿಂದ ನಂದಕುಮಾರ್ ಸರ್.
3: ನಂದಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಸರ್, ನಮ್ಮ ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಅದರ ತಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು.
3: ಅಲ್ಲ, ಇಂದಿನ ವಿಷಯ ಗೊತ್ತಾಯ್ತಾ ನಿಮ್ಗೆ ಹೇಮಕೂಟದ್ದು?
4: ಅಲ್ಲ, ವಿಚಾರ ಬಂತು. ಅಲ್ಲ, ಇವತ್ತು ಶೋಕ ದಿನಾಚರಣೆ ಚಲ ಅದನ್ನ ಮತ್ತೆ ಇವತ್ತು ವಿಚಾರ ನೀಲ್ದಲ್ಲ ಸರ್, ಪರಿಸರ ಮಾಲಿನ್ಯದಲ್ಲಿ ನಮ್ಮ
3: ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮ ಪಾತ್ರ ಏನು, ಏನ್ ಮಾಡ್ತೀರಿ ನೀವು?
4: ನಮ್ಮ ಪಾತ್ರ ಬರೀ ನಮ್ಮ ಅಲ್ಲ ಸರ್, ನಮ್ಮಗಳ ಪಾತ್ರನ ಬರಬೇಕು. ಏಕೆಂದ್ರೆ ಅಂಗಡಿಲಿ ಕೂತಿರ್ತೀವಿ, ಸತ್ಯ ಹೊರಗಡೆ ಎಸೆಯೋದು, ಅದನ್ನ ಇದನ್ನೆಲ್ಲ ತೆಗೆಯೋದು, ಅದ್ರ ಬದಲು ಒಂದು ಕವರ್ ಹಾಕಿ ಒಂದ್ ಕಡೆ ಸೈಡ್ ನಲ್ಲಿ ಇರ್ಬೇಕು. ಆ ಕಡೆ ಈ ಕಡೆ ಯಾರು ಹಣ್ಣು ಹಂಪ್ಲು ಎಲ್ಲ ಕೊಳ್ತವ್ರೆ ಎಸೆಯುತ್ತಾರೆ, ಅದನ್ನ ತಂದು ಒಂದ್ ಕವರ್ ಹಾಕ್ಬೇಕು. ತಂದು ಹಾಕೋದ್ರಿಂದ ವಾಯು ಮಾಲಿನ್ಯನೂ ಸರಿ ಹೋಗುತ್ತೆ, ಮತ್ತೆ ಜಾಸ್ತಿ ಶಬ್ದ ಆಗ ಶಬ್ದ ಮಾಲಿನ್ಯನೂ ಸರಿ. ಶಬ್ದ ಮಾಲಿನ್ಯ ಆದಾಗ ನಾವು ಹೋಗಿ ನೋಡಪ್ಪ, ಶಬ್ದ ಕಮ್ಮಿ ಮಾಡು, ಅದಿವೆಲ್ಲ ಗಲೀಜೆಲ್ಲ ಆಗ್ಬಾರ್ದು ಅಂತ ಅಂಗಡಿ ಮುಂದೆನೂ ಹೇಳ್ಬೇಕು. ಮತ್ತೆ ಮನೆಗಳತ್ತೂ ಅಷ್ಟೇ ಸರ್, ನಾವ್ ಯಾವ್ದಾವನು ಸತ್ಯ ತಗೊಂಡು ಬೀದಿಗೆ ನಮ್ಗೆ ವಾಸನೆ ಬರುತ್ತೆ, ಅದ್ರ ಬದಲು ಅದನ್ನೇ ಒಂದ್ ಕವರ್ಗೆ ಹಾಕೋ, ನಿಜಕ್ಕೆ ಹಾಕೋ ಇಟ್ಟರೆ ಬೆಳಿಗ್ಗೆ ಹೊತ್ತು ಗಾಡಿ ಬರ್ತಾರೆ, ಗಾಡಿ ತಗೊಂಡು ಹೋಗ್ತಾರೆ. ಅವಾಗ ಏನಾಯ್ತದೆ, ನಮ್ಗೂ ರಕ್ಷಣೆ, ನಾವು ಚೆನ್ನಾಗಿರ್ತೇವೆ, ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರ್ತೈತೆ ಅಂತ ನನ್ನ ಅನುಭವದಲ್ಲಿ ಸರ್.
3: ಆ ತರ ನೀವು ಮಾಡ್ತೀರಿ?
4: ಇಲ್ಲ ಸರ್, ಖಂಡಿತವಾಗ್ಲೂ ಅದನ್ನ ಮೊದ್ಲಿಂದ ನಾನು ಮಾಡ್ಕೊಂಡ್ ಬಂದಿದ್ದೇನೆ. ಇವತ್ತು ಅಷ್ಟೇ, ಅಂಗಡಿ ಮುಂದೆ ಯಾವ್ದಾದ್ರು ಸತ್ಯ ಇದ್ರೆ ತೆಗೆದು ಒಂದ್ ಕವರ್ ಹಾಕಿ ಒಂದ್ ಚೀಲಕ್ ಹಾಕಿ ಇಟ್ಟಿರ್ತೇನೆ, ಬೆಳಿಗ್ಗೆ ಒಂದ್ ಗಾಡಿ ಬರುತ್ತೆ ತಗೊಂಡು ಹೋಗ್ತಾರೆ. ಅಕ್ಕಪಕ್ಕದಲ್ಲಿ ಹೇಳ್ತೀನಿ, ಯಾಕೆ ಅದ್ರ ಬದಲು ಒಂದ್ ಬ್ಯಾಗ್ ಇಟ್ಟಿದೀವಲ್ಲ ಅದಕ್ಕೆ ಹಾಕಿ ಇಂತ ಹೇಳ್ತೇನೆ. ಮನೆ ಹತ್ರ ಅಷ್ಟೇ, ಮನೆ ಹತ್ರ ಬಿಡಿ, ಅಲ್ಲೇನ್ ಪರವಾಗಿಲ್ಲ, ಯಾವ್ದೇನು ಇದೆ ರಿಸ್ಕ್ ಇಲ್ಲ, ಹಾಕಿ ಇಟ್ಟಿರ್ತೇವೆ.
3: ನಾವು ಬೇರೆಯವರಿಗೆ ಹೇಳೋಕ್ಕಿಂತ ನಾವು ಆ ರೀತಿ ನಡ್ಕೊಂಡ್ರೆ
4: ಹೌದು,
3: ಬೇರೆಯವರಿಗೆ ಮಾದರಿ ಆಗ್ತೀವಿ ಅಲ್ವಾ?
4: ಹೌದು ಸರ್, ಈಗ ನಮ್ಮಿಂದನೇ ನಾನು ಹೇಳಿದ್ರೆ ಸರ್, ಒಂದ್ ಚೀಲ ತಂದು ಹೊರಗಡೆ ಇಟ್ಬಿಟ್ರೆ ಅದ್ ಯಾರು ತಂದು ಅದನ್ನ ಹಾಕ್ತಾರೆ? ಅದ್ ಮನೆ ಹತ್ತು ಅಷ್ಟೇ, ಒಂದ್ ಚೀಲ ಇಟ್ಟಿರ್ತೀನಿ, ಅದ್ ಯಾವ್ದಾದ್ರು ತಂದು ಅದ್ರೊಳಗೆ ಹಾಕ್ತಾರೆ. ಇಲ್ಲಿ ಇಷ್ಟು ಅಷ್ಟೇ, ಅಂಗಡಿ ಮುಂದೆನೂ ಅಷ್ಟೇ, ಅಕ್ಕಪಕ್ಕದಲ್ಲಿ ಯಾವ್ದಾರ ಇದು ತಂದು ಹೆಂಗಿರ್ ಚೀಲ ಇಟ್ಟಿದಾರಲ್ಲ ಅಂತೇಳಿ, ಪೆಟ್ರೋಲ್ ಚೀಲ ಇಟ್ಟಿದ್ದಾರೆ ಅಂತೇಳಿ ಚೀಲದೊಳಗೆ ಹಾಕ್ಬಿಡ್ತಾರೆ. ಅವ್ನ್ ಬೆಳಿಗ್ಗೆ ಹೋದ್ ಗಾಡಿ ಹೋಗಿ ತಗೊಂಡು ಹೋಗ್ತಾರೆ.
3: ಒಟ್ಟಿನಲ್ಲಿ ನೀವು ಪರಿಸರವನ್ನ ಸ್ವಚ್ಛವಾಗಿ ಇಡಬೇಕು ಅಂತ ಹೇಳ್ತೀರಿ?
4: ಅಲ್ಲ, ಖಂಡಿತವಲ್ಲ ಸರ್, ಅದು ನಮ್ಗಳ ಕೈಯಿಂದ, ಅದು ನನ್ ಕೈಯಿಂದನೇ ಸ್ವತಃ ಬರಬೇಕು.
3: ಚೆನ್ನಾಗಿ ಮಾತನಾಡಿದ್ರಿ. ಯಾವ ಗೀತೆಯನ್ನ ಕೇಳೋಕೆ ಇಷ್ಟಪಡ್ತೀರಿ?
4: ನನಗೆ ಭಕ್ತ ಸಿರಿಯಾಳದಲ್ಲಿ ಶಿವಶಿವ ಎಂದರೆ ಭಯವಿಲ್ಲ ಅಂತಂದು ಹಾಡಿದೆ, ಅದ್ ಬೇಕು.
3: ಖಂಡಿತ ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ
4: ಸರ್. ತಮ್ಮ ವಂದನೆಗಳು ಸರ್.
3: ಕೇಳುವರೆ, ಈಗ ಕೇಳಿ ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವರದು. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

0: ಕೇಳುಗರೆ, ಇಂದಿನ ಕಾರ್ಯಕ್ರಮದ ಕೊನೆಯ ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಸರಸ್ವತಿ
1: ತಿಮ್ಮಪ್ಪ
0: ಅವರು.
1: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ಸರಸ್ವತಿ ಅವರೇ.
1: ಥ್ಯಾಂಕ್ ಯು ಸರ್.
0: ನೀವೇ ಕೊನೆಯ ಕರೆ,
1: ಒಳ್ಳೆ ವಿಷಯ ಕೊಟ್ಟಿದ್ದೀರಿ ಸರ್. ಇನ್ನು ಮಳೆಗಾಲ ಬರ್ತದೆ, ಮಳೆ ಬಂದು ಎಲ್ಲ ಪರಿಸರ ಸ್ವಚ್ಛತೆ ಇಲ್ಲದಿದ್ರೆ ಸರ್ ಬೇರೆಯವರಿಗೆ ಸಹ ನಮ್ಮ ರೋಗ ರುಜಿನ ಬರ್ತದೆ. ನಾವು ಮುಂಚೆವಾಗಿ ನಮ್ಮ ಮನೆಯನ್ನು ಸ್ವಚ್ಛತೆ ಇಡ್ಬೇಕು, ಪರಿಸರವನ್ನು ಸ್ವಚ್ಛತೆ ಇಡ್ಬೇಕು ಸರ್. ಇನ್ನೊಬ್ಬರಲ್ಲಿ ಹೇಳ್ಬೇಕು, ನೀವು ಸಹ ಸ್ವಚ್ಛತೆ ಇಡಿ, ಯಾರ ಇದು ಬೌಂಡ್ರಿಗೆ ಕಸ ಗಡ್ಡಿಗಳನ್ನ ಹಾಕ್ಬೇಡಿ, ಕಸದ ಗಾಡಿ ಬರ್ತದೆ ಅಂತ ನಾವು ಹೇಳ್ತೇವೆ ಸರ್. ನಮಗೆ ಆರೋಗ್ಯ ಇಲಾಖೆಯಿಂದ ಫಸ್ಟ್ ಇದು ಬಂದಿದೆ ಸರ್. ನಾವು ಸ್ವಚ್ಛತೆಯಲ್ಲಿ ಡಾಕ್ಟರ್ ಬಂದು ನಮ್ಮ ಪರಿಸರವನ್ನು ನೋಡಿ ಅವರಿಗೆ ತುಂಬಾ ಖುಷಿಯಾಗಿದೆ. ಎಲ್ಲರನ್ನು ಕರೆದು ಹೇಳಿದ್ದಾರೆ ಸರ್.
0: ನಿಮ್ಮ ಮಾತನ್ನು ಕೇಳ್ತಾರೆ
1: ಸರ್. ಪರಿಸರದಲ್ಲಿ ನಾವು ಆರೋಗ್ಯದ ಮದ್ದಿನ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ಸರ್. ಹಾಗೆ ನೆಟ್ಟಿ ಅದನ್ನು ನೋಡಿ ಅವರು ಸಹ ಕೊಂಡೋಗಿದ್ದಾರೆ, ಡಾಕ್ಟರ್ ನರ್ಸ್ ಅವರೆಲ್ಲ ಕೊಂಡೋಗಿದ್ದಾರೆ ಸರ್. ಹಾಗೆ ಅವ್ರು ಹೇಳ್ತಾರೆ, ಎಲ್ಲರೂ ನೋಡಿ ಇವರ ಪರಿಸರವನ್ನು ನೋಡಿ, ನೀವೆಲ್ಲ ಡ್ರಮ್ನಲ್ಲಿ ನೀರಿಟ್ಟು ಹೀಗೆ ಓಪನ್ ಇದ್ರೆ

0: ರೋಗ ರುಜಿನ ಬರೋದು, ಸೊಳ್ಳೆಗಳು ಜಾಸ್ತಿ ಆಗುದಲ್ಲ ಅಂತ ಹೇಳ್ತಾರೆ ಸರ್. ನಾವು ಆದಷ್ಟು ಸ್ವಚ್ಛತೆ ಇಟ್ಟು ಗಿಡವನ್ನು ಮರವನ್ನು ನಡಿಬೇಕು ಸರ್. ಆದ್ರೆ ನಮ್ಮ ಪರಿಸರ ಒಳ್ಳೇದಾಗ್ತಿ ಇರುತ್ತದೆ. ಇನ್ನೊಬ್ಬರಿಗೆ ಸಹ ನಾವು ಉಪದ್ರ ಮಾಡ್ಲಿಕ್ಕೆ ಹೋಗ್ಬಾರ್ದು ಸರ್. ಆದಷ್ಟು ಅವರನ್ನು ಅವರಿಗೆ ಸಹ ಒಳ್ಳೆ ರೀತಿಯಲ್ಲಿ ಅವರು ಸಹ ಸ್ವಚ್ಛ ಮಾಡಿದ್ರೆ ನಮ್ಮಿಂದ ಅವರಿಗೆ ರೋಗ ರುಜಿನ ಬರುದಿಲ್ಲ, ನಮ್ಮ ಇನ್ನೊಬ್ಬರಿಂದ ಅವರಿಗೆ ಬರ್ಲಿಕ್ಕಿಲ್ಲ ಸರ್. ಹಾಗೆ ಎಲ್ಲರೂ ಒಂದೇ ಕಡೆ ಸ್ವಚ್ಛತೆ ಮಾಡಿ ಗಿಡಗಳನ್ನು ಮರಗಳನ್ನು ನೆಟ್ಟರೆ ಅದು ಪರಿಸರ ಒಳ್ಳೇದು, ನಮ್ಮ ನಾವು ಮಾಡಿದ ಕೆಲಸವು ಶಾಶ್ವತ ಆಗ್ತದೆ.
1: ಪರಿಸರವನ್ನ ಸ್ವಚ್ಛವಾಗಿಡಬೇಕು, ಗಿಡ ಮರಗಳನ್ನ ನೆಟ್ಟಬೇಕು ಅಂತ ಹೇಳ್ತಾ ಇದೀರಿ.
0: ಹೌದು ಸರ್.
1: ಹಾಗಿದ್ದಾಗ ಮಾತ್ರ ಇಡೀ ಭೂಮಂಡಲವೇ.
0: ನಾವು ಆದಷ್ಟು ಗಿಡ ಇದು ಮದ್ದಿನ ಗಿಡಗಳನ್ನೆಲ್ಲ ನೆಡ್ಬೇಕು ಸರ್. ಆರೋಗ್ಯಕ್ಕೆ ನೋಡಿ, ಜ್ವರ ಬಂದ್ರೆ ಎಲ್ಲ ನಮ್ಮ ಮನೆಗೆ ಬರ್ತಾರೆ ಸರ್, ಗಿಡವನ್ನು ಅದರ ಸೊಪ್ಪುಗಳನ್ನು ಕೊಂಡೋಗ್ಲಿಕ್ಕೆಲ್ಲ.
1: ಒಳ್ಳೇದು ಸರಸ್ವತಿ ಅವರೇ,
0: ಆಯ್ತು,
1: ಚೆನ್ನಾಗಿ ಮಾತನಾಡಿದ್ರಿ. ಸ್ವಚ್ಛತೆಯನ್ನ ಎಲ್ಲರೂ ಸೇರಿ ಮಾಡೋಣ, ಪರಿಸರ ಸಂರಕ್ಷಣೆಯನ್ನ
0: ಎಲ್ಲರೂ ಸೇರಿಕೊಂಡು ಮಾಡಿದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಬಹುದು ಸರ್.
1: ನಮ್ಮ ಆರೋಗ್ಯ, ಪರಿಸರದ ಆರೋಗ್ಯ, ಎಲ್ಲರ
0: ಆರೋಗ್ಯವನ್ನು ಕಾಪಾಡಬಹುದು.
1: ಆಯ್ತು, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
0: ನನಗೆ ದೇವರ ದುಡ್ಡು ಚಿತ್ರದಿಂದ ಕೃಷ್ಣ ಕೃಷ್ಣ ಒಳಗಿನ ಕಣ್ಣನ್ನು ತೆರೆಸಿದೆಯಾ ಅಂತ ಒಂದು ಹಾಡು ಅಂತಲ್ಲ ಸರ್.
1: ಆಯ್ತು, ಈಗ ಪ್ರಸಾರ ಆಗುತ್ತೆ, ಕೇಳಿ.
0: ಆಯ್ತು, ಥ್ಯಾಂಕ್ ಯು ಸರ್.
1: ನಮಸ್ತೆ.
0: ಥ್ಯಾಂಕ್ ಯು.
1: ಕೆಳಗರೆ ಈಗ ಕೇಳಿ, ದೇವರ ದುಡ್ಡು ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವರದ್ದು. ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೆ ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮವನ್ನು ಆಲಿಸಿದ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಸುನಿಲ್ ಕುಮಾರ್ ಪಿ ಮತ್ತು ದಿನಕರ ಶಾಸ್ತ್ರಿ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಮೇ 13ನೇ ತಾರೀಕು ಬುಧವಾರ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:30. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಾಜ್ಕುಮಾರ್ ಭಾರತಿ ಅವರ ಸ್ವರದಲ್ಲಿರುವ ಮೌನಗೀತೆ ಚಿತ್ರದ ಗೀತೆ. ಕನಕದಾಸರ ಕೀರ್ತನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಇನ್ನು ಮುಂದೆ ಕೇಳಿ ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವ ಗೀತೆಗೆ ಟಿಜಿ ಲಿಂಗಪ್ಪ ಅವರು ರಾಗಜೋಡಣೆ ಮಾಡಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆ. ಕೇಳಿಬರುವ ಸ್ವರ ಎಸ್ ಜಾನಕಿಯವರದು.

0: ಅಜ್ಜ ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ನೀವೀಗ ಕೇಳುತ್ತಿರುವ ಗೀತೆ ಸತಿ ಸಕ್ಕುಬಾಯಿ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಪಿ ಸುಶೀಲಾ ಅವರು ಹಾಡಿರುವ ಕಿತ್ತೂರು ಚೆನ್ನಮ್ಮ ಚಿತ್ರದ ಗೀತೆ. ಅಕ್ಕ ಮಹಾದೇವಿಯವರ ವಚನವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿಜಿ ಲಿಂಗಪ್ಪ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಜಾನಕಿಯವರು ಹಾಡಿರುವ ಮರೆಯದ ಹಾಡು ಚಿತ್ರದ ಗೀತೆ. ಮುತ್ತಯ್ಯ ಭಾಗವತರ ಕೃತಿಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿಕೆ ವೆಂಕಟೇಶ್.

ಸಮಯ ಸರಿಯಾಗಿ 11:24. ಇದು ಆಕಾಶವಾಣಿ ಹಾಸನ ಎಫ್ಎಂ. ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೊದಲಿಗೆ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ. ಪಂಡಿತ್ ನರೇಂದ್ರ ಶರ್ಮಾ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್.

ಇನ್ನು ಮುಂದೆ ಕೇಳಿ, ಗುಡ್ಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್. ಗುಲ್ಜಾರ್ ಅವರ ಸಂಗೀತ ನಿರ್ದೇಶನಕ್ಕೆ ವಸಂತ್ ದೇಸಾಯಿ ಅವರ ಗೀತರಚನೆ ಇದೆ.

ಆತ್ಮೀಯ ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಸಂಜೋಗ್ ಚಿತ್ರದ ಗೀತೆ. ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಮದನ್ ಮೋಹನ್.

ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ ಅದಾಲತ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ರಾಜೇಂದ್ರ ಕೃಷ್ಣನ್ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮದನ್ ಮೋಹನ್.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ವಿಷಯ ಗೌಟ್ ಸಂಧಿವಾತ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ನಮಿತಾ ಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಅಂದಾಜ್ ಚಿತ್ರದ ಗೀತೆ. ನೌಶಾದ್ ಅವರ ಸಂಗೀತ ನಿರ್ದೇಶನಕ್ಕೆ ಮಜರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ.

ಲತಾ ಮಂಗೇಶ್ಕರ್ ಹಾಗೂ ಹೇಮಂತ್ ಕುಮಾರ್ ಅವರ ಸ್ವರಗಳಲ್ಲಿರುವ ಜಾಲ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ಫುಲ್ವಾರಿ ಗೀತೋಂಕಾ ಹಂಗನ್ ಹಿಂದಿ ಚಿತ್ರಗಳ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 5:45 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100%ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಹೆಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಸಮಯ ಸರಿಯಾಗಿ 11:30:05. ನ್ಯೂ ಟ್ಯೂನ್ ಮಾಡಿದರ ಆಕಾಶವಾಣಿ ಹಾಸನ ಎಫ್ಎಂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ई कते गृहिणी मत्तु अवर मनसिद्दु विद्युत बिल किराणि स्कूल फीस एल्ला आयतु बजेट माडि आयता हाँ 5,000 उळितु होस सीरे तगोळ्ळ इल्ल ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು ಇಲ್ಲ ಮೊದಲು ಬಜೆಟ್ ಮಾಡಿ ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ
3: ಆರ್ಬಿಐ ಹೇಳುತ್ತೆ
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ
4: ಆತ್ಮೀಯ ಕೇಳುಗರಿಗೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಹಾಗೂ ಎಲ್ ಶಂಕರ್ ಅವರ ವಯೋಲಿನ್ ವಾದನ ಆಲಿಸಲಿದ್ದೀರಿ. ಮೊದಲಿಗೆ ಕೇಳಿ ಗರ್ಭಪುರಿ ದಾಸರ ವರ್ಣ, ಶ್ರೀರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಡಾ ಎಲ್ ಸುಬ್ರಹ್ಮಣ್ಯಂ ಹಾಗೂ ಎಲ್ ಶಂಕರ್ ಅವರ ವಯೋಲಿನ್ ವಾದನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ದಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ದಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿ ರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿ ರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಟ್ರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ದ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಂಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
4: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
5: ನಮಸ್ತೆ ಮೇಡಮ್.
4: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತಹ ಹೂವು ಇರಬಹುದು, ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
5: ಅಂದ್ರೆ ನಾವು ಚಿಕ್ಕದಿರುವಾಗ ಶಾಲೆಗೆ ಹೋಗುವ ಈ ಎಲೆಗಳನ್ನೆಲ್ಲ ಏನೋ ಒಂದು ಕುತೂಹಲಕ್ಕೆ ತೆಗೆದು ಪುಸ್ತಕದಲ್ಲಿ ಇಡುವಂತದ್ದು, ಅದು ನನಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡಲೇ. ಯಾಕಂದ್ರೆ ಹಸಿ ಎಲೆ ಇದ್ದದ್ದು ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂತದ್ದು, ಅದ್ ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನ್ಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರ್ಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನಾನು ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದಲು ಮಾಡ್ತಾ ಇದ್ದೆಲ್ಲ ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ.
4: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
5: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದಲಿಂದ ನಂಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
4: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
5: ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಅಲಿಗ್ರಾಮ ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತೆ ಉಡುಪಿ ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೆ ಏನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
4: ಅಲ್ಲಿ ಶಾರ್ಜಾದಲ್ಲಿ ಇರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರಲಿಲ್ಲ?
5: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
4: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
5: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರು ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್ ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300 ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೇನೆ, ಅಕ್ರಿಲಿಕ್ ಅಲ್ಲಿ ಮಾಡಿದ್ದು ಎಲ್ಲ ಹೆಚ್ಚಿನದೆಲ್ಲ ಹೂಳು ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟವಾಗ್ತಾ ಇತ್ತು.
4: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು, ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
5: ಅಂದ್ರೆ ಇದ್ರ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ

0: ಪಡೆದ ಕೂಡಲೇ ಇದು ನಂಗೆ ಹಕ್ಕಿ ಕೊಕ್ಕಿನ ಹಾಗೆ ಕಾಣುವಂತದ್ದು, ಅದರದ್ದು ಬಾಲದ ಹಾಗೆ ಕಾಣುವಂತದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂತದ್ದು. ನನ್ನ ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನ್ಗೆ ಅದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮ್ ಅಲ್ಲಿ ಕೂಡ. ಅವಾಗ ನನ್ಗೆ ಆಗ್ತಿತ್ತು, ಅರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗೆ ಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ, ನಿಮ್ಗೆ ಎಲ್ಲಾ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಈಗಿದ ಎಲೆ ಹೇಳಿದ ಕೂಡಲೇ, ಅಂದ್ರೆ ನನ್ನ ಹತ್ರಕ್ಕೆ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
1: ಬಾಳಿಕೆ ಬರ್ಬೇಕು.
0: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನನ್ ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನನ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ರಿಟೇನ್ ಆಗಿರ್ಬೋದು. ಮತ್ತೆ ಇದು
1: ಎಲೆಗಳು ಬರ್ತವ ಹಾಗೆ
0: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದು ಏನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
1: ಹೌದು
0: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದ್ರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು, ಇಡುದು, ಡ್ರೈ ಆಗಿರ್ತದ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ದು, ಅಷ್ಟು ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೇಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ, ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಹೋಗಿದ್ದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿದ್ರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ನೀವು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ, ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ, ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡಿ ಆದಾಗ ನಿಮ್ಗದು ಟೆಕ್ಸ್ಚರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆ ತರ ಸಿಕ್ಕುದಿಲ್ಲ, ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದಲ್ಲ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ ಗುಂಜಿ ಹೀಗೆ ಕೆಲವು ಜಾತಿಯ ಗಿಡಗಳೀಗ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು, ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ, ಉದುರದೆ. ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರೂ ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಳಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ, ಆದ್ರೆ ಕಲರ್ ಬಿಡ್ತದೆ, ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ ಅದ್ರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೇ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ. ಅಥವಾ ಕಲರ್ ಬಿಡುವುದಿದ್ರು ಕೂಡ ನಾವು ಅದ್ರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನಿಟ್ಟು ಕಲರ್ ಬಿದ್ದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ, ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು, ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್,

0: ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನ ಇಟ್ಟಿದಾರಷ್ಟೇ ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ. ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳಿಲ್ಲ.
0: ನಿಮ್ಗೆ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು. ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೊಂದು 8 ಪೇಪರ್ ಅದೇ ಫಸ್ಟ್ ಹೇಳಿದ್ರೆ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಹತ್ರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ, ಆದ್ರೆ ವೆಯ್ಟ್ ಎಲ್ಲ ಕರೆಕ್ಟ್ ಇರಬೇಕು. ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೋತು ಸಣ್ಣ ಹೋಗಿ ನಾನು ಎಲ್ಲೇ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ ನನ್ಗೆ ಬಹುಶಃ ಒಂದು 50-60 ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗೋದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ ಅಂದ್ರೆ, ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಳಿಕ್ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನ್ಗೊಂದು ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವ್ ಅಂದ್ರೆ ಈಗ ಅಂಗಡಿಯಲ್ಲಿ ತಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ ಅವ್ರದ್ದು ಸ್ಪ್ರಿಂಕಲ್ ಇಟ್, ಅವಾಗ ಅದನ್ನೆಲ್ಲ ನಿಮ್ಗೆ ತೊಳೆಯೋ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬಳಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನ್, ನೀರಿನ ಅಂಶ ಇಲ್ದಿದ್ದಾಗ ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪರೇಟ್ ಆಗಿರ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡ್ಬೇಕು ಯಾವ ತರದ್ದು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಕೊಂಡ್ರು ಕೂಡ ಕಲರ್ ಬಿಡ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲ ಆಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
0: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗ್ಲೇ ಹೇಳ್ತೇವೆ ಅಂತದ್ದು. ಬಟ್ ಇದನ್ನ ತಕೊಳ್ಳೋರದ್ದು ಕ್ಯಾಟಗರಿನೇ ಬೇರೆ ಇರ್ತದೆ. ಬಿಕಾಸ್ ಅಟ್ ಲವರ್ಸ್ ಆಗಿರ್ಬೇಕು, ಅವ್ರಿಗೆ ಇದರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕೊಳ್ತಾರೆ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್ ಅಂದ್ರೆ, ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿ ಆಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು, ಮತ್ತೆ ಒಂದ್ 2 ದಿನ ಆಲೋಚನೆ ಮಾಡ್ತಾ ಇರ್. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ, ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ. ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವ್ ಏನ್ ಮಾಡ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್ ಏನಂದ್ರೆ, ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ, ನೀವೇನ್ ಮಾಡ್ಬಹುದು ಇದರಲ್ಲಿ ಆಮೇಲೆ ಸ್ಟಿಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವ್ದು ಬೇಕಾದ, ಕೊಕ್ಕು ಮಾಡಬೇಕಾದ್ರೆ, ಕಾಲು ಮಾಡಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರಬೇಕಾಗ್ತದೆ. ಅಂದ್ರೆ ಈಗ ನನಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಗೊತ್ತಾಯ್ತು ಹೇಗೆ ಮಾಡೋದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನಂತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳನ್ನ ಮಾಡಿದ್ದೀರಿ?
0: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದು ಎರಡು ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್, ಅಂದ್ರೆ ಯಾವ್ದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಒಂದು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ, ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್? ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲು. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಇದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇಟ್ಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು, ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ, ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನು ಮಾಡಿದ್ದೇನೆ, 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು, ಓ ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿ ಇರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಕ್ಕೆ ಹಾಕಿದ್ರು. 8 ಮೀಟರ್ ಏರಿಯಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರೂ ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯಗಳಿಲ್ಲ, ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳು
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ, ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ. ನಿಜವಾಗ್ಲೂ ನನ್ನ ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೆ ಒಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು, ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತ ಉಂಟಾ, ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ, ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ, ಇದನ್ನೆಲ್ಲ ಗಿಡಗಳನ್ನು ನೆಟ್ಕೊಳ್ತಾ ಹೋದೆ. ಅವ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು, ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಅಂದ್ರೆ ಈಗ ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಅವ ಮರ ನೆಡಿ ಮರ ನೆಡಿ ಹೇಳ್ತೇವೆ, ಯಾರು ಮರ ನೆಡು? ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದ್ರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದ್ದು ಕೂಡ ಅಂತ ಎಲ್ಲರೂ ಗಾಬಿ ತಂದೆ ನೋಡುದು, ಮತ್ತೊಂದು ತಂದೆ ನೋಡುದು. ಹಾಗಲ್ಲ, ನೀವು ಸ್ವಲ್ಪ ಆಲೋಚನೆ ಮಾಡಿ, ನೀವು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದೇ ಹೂಗಳು. ನಾನೇನ್ ಮಾಡಿದೆ ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನಾನು ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೇನಾಯ್ತಂದ್ರೆ ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ. ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು ಮತ್ತೆ ಸ್ವಲ್ಪ ಡೆಕೋರೇಟಿವ್ ಹೋಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು. ಅಲ್ಲಿ ಏನ್ ಮಾಡಿದೆ, ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟು ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸೂತ್ ಇರ್ತದೆ, ಎಲ್ಲರಿಗೂ ಕಸ್ವೆ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರು ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವ್ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತು. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ.
1: ಹೌದು,
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ಅದು
1: ಆರಂಭದಲ್ಲೇ ನೀವೊಬ್ರು ಚಿತ್ರಕಲಾವಿದೆ. ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ, ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೆಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿಲ್ಲ, ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ. ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್, ಬಟ್ ಇದು ಕೂಡ ನನ್ನ ಕೈ ಹಿಡಿತು. ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು, ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಜಾಸ್ತಿ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲ ಒಂದು 500 ಕಲಾಕೃತಿಗಳು ಹಾಳಾಗಿತ್ತು. ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಆದ್ರೆ ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿಯಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಎಲ್ಲ ನಿಮ್ಗೆ ಪೇಪರ್ ರೆಡಿ ಇದ್ರೆ ನೀವು ವರ್ಕ್ ಮಾಡುದು, ಮತ್ತೆ ನಿಮ್ಗೆ ಬೇಕಿದ್ದಾಗ ಹೋಗಿ ಮಾತ್ರ ಫ್ರೇಮ್ ಮಾಡುದು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ನಿಮ್ಮ ಒಂದು ವಿಶೇಷ ಕಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಆತ್ಮೀಯ ರೈತ ಬಾಂಧವರೇ, ಕೇಳುಗರೇ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ವಿಷಯ ಗೌಟ್ ಸಂಧಿವಾತ. ಭಾಗವಹಿಸುತ್ತಾರೆ ಡಾ ನಮಿತಾ ಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಇಂದು ಸಂಜೆ 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100%+ ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಎಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್, ಉತ್ತರ ಬಡಾವಣೆ, ಹಾಸನ.

ಆಕಾಶವಾಣಿ ಹಾಸನ ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳು, ಈ ಕುರಿತಾಗಿ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಧುಸೂದನ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ನಾವು ಒಂದು ಸಾಮಾನ್ಯ ವಿಷಯ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ ಕೂಡ, ಅದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಸಾಮಾನ್ಯ ವಿಷಯದಲ್ಲೇ ಅನೇಕ ತಪ್ಪುಗಳನ್ನು ಮಾಡ್ತಿರ್ತಾರೆ. ಅದು ಯಾವ ತಪ್ಪು ಅಂತಂದ್ರೆ, ಉದಾಹರಣೆಗೆ ಆರೋಗ್ಯಕ್ಕಾಗಿ ಇವತ್ತು ವ್ಯಾಯಾಮ ಮಾಡಬೇಕು, ಮತ್ತೆ ಒಳ್ಳೆ ರೀತಿ ಯೋಗ ಆಗಿರ್ಬೋದು, ಇತ್ಯಾದಿ ನಡಿಗೆ ಇತ್ಯಾದಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಳ್ಳೆ ಆರೋಗ್ಯಕ್ಕಾಗಿ ಅಂತ ಹೇಳ್ತೀವಿ, ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಬಹಳ ಜನರಿಗೆ ಗೊತ್ತಿರಲ್ಲ. ಈಗ ಸರ್ ನನಗೆ ಬೇಸಿಕ್ ಹೇಳಬೇಕಾಗಿರೋದು, ನೀವು ಮನುಷ್ಯನಿಗೆ ವ್ಯಾಯಾಮದ ಅಗತ್ಯತೆ ಎಷ್ಟು ಅಂತ ಹೇಳಿ.
2: ಇದು

0: ಬಲ್ಜತ್ವ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅವರಿಗೆ ಯೋಗ ಮಾಡಿ ಅಂತ ಯಾರೋ ಹೇಳಿ ಅವ್ರು ಯೋಗದಲ್ಲಿ ಬೆಂಡಿಂಗ್ ಆಕ್ಟಿವಿಟಿ ಮಾಡಿ ಓವರ್ ಸ್ಟ್ರೆಚ್ ಇಂದ ಇನ್ನೂ ಡಿಸ್ಕ್ ಪ್ರೊಲ್ಯಾಪ್ಸ್ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಈ ಕೆಲವು ವ್ಯಾಯಾಮಗಳು ಕೆಲವು ಕಾಯಿಲೆಗಳಿಗೆ ಸರಿ ಇರಲ್ಲ, ಹಾಗೂ ಇನ್ನು ಕೆಲವು ಕಾಯಿಲೆಗಳಿಗೆ ಈ ರೀತಿಯ ವ್ಯಾಯಾಮ ಮಾಡೋದ್ರಿಂದನೆ ಗುಣ ಆಗುತ್ತೆ ಅನ್ನೋ ಒಂದು ಪಾರಿಣಿತ್ಯನೂ ಇರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾವು ಯಾವಾಗ್ಲೂ ಒಂದು ಸಮಾಲೋಚನೆ ಮಾಡಿ ವೈದ್ಯರ ಸಲಹೆ ತಗೊಂಡು ಅದರ ಮುಖಾಂತರ ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ.
1: ಎಕ್ಸರ್ಸೈಸ್ ಅಂತಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
0: ಖಂಡಿತ.
1: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಬೇಕಾರೆ. ಆವಾಗ ಈ ಅಪಾಯಕಾರಿ ಅಂತಂದಾಗ ಅದು ಎಕ್ಸರ್ಸೈಸ್ ಅಲ್ಲೂ ಇದೆ, ಯೋಗದಲ್ಲಿ ಇದೆ, ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತ ತುಂಬಾ ಸಿಂಪಲ್, ಅದು ಏನು ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ಅಂದಿರ್ತೀವಿ, ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹೆಂಗೆ?
0: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಇಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನು ಮಾಡಿರ್ತೀವಿ. ಬಟ್ ಅದರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗ್ ಮಾಡಬೇಕು, ಅಥವಾ ಜಾಗಿಂಗ್ ಮಾಡಬಹುದಾ, ಅಥವಾ ನಾವು ರನ್ನಿಂಗ್ ಮಾಡಬಹುದಾ. ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡಬಹುದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡಬಹುದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡಬಹುದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ಸ್ ಗೆ ಬರಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೊತೇವೆ.
1: ಇದು ನೋಡಿ ಇಂಪಾರ್ಟೆಂಟ್, ತಾವ್ ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸೋ ವಯಸ್ಸು ಒಂದು ನಿಮ್ದು ಅಂತ ಹೇಳ್ತಾರೆ ಯುವಕರಿಗೆ.
0: ಹೌದು,
1: ಏನ್ ಮಾಡಿದ್ರು ನಡೀತದೆ, ಬಿಕಾಸ್ ಅವ್ರ ವಯಸ್ಸು.
0: ಹೌದು,
1: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
0: ಅವರ ದೇಹದಲ್ಲಿ ರಿಕವರಿ
1: ಜಾಗೃತಿ ತಗೋಬೇಕು ಅಂತ.
0: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯನು ಇದೆ. ಸೊ ನಾವು ಯಾವತ್ತೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸಸೈಸ್ ಅನ್ನಂಗ್ ಮಾಡಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನೀವು ಸಡನ್ನಾಗಿ ಡಾಕ್ಟರ್ ಹೇಳಿದಾರೆ ನನ್ಗೆ ಎಕ್ಸಸೈಸ್ ಮಾಡಬೇಕು, ನನ್ನ ಆರೋಗ್ಯ ಚೆನ್ನಾಗಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಈಗ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದ್ದೀರಾ, 30-32 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲ್ ಹೋಗುತ್ತೆ, ಆ ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದು ಡಿಸಿಷನ್ ಮಾಡಬಹುದು.
1: ಸರ್, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನು ಬೇಕಾಗಿಲ್ಲ, ನನ್ನ ಪಡೆಗೆ ನಾನು ನಡಿಬಹುದು ಅಂತ ಅಂದಿರ್ತಾರೆ. ಆದರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡಬೇಕಂದ್ರೂ ಕೂಡ ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ, ಸ್ವಲ್ಪ ಬಹಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಅದು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು ಮುಖ್ಯವಾಗಿ.
0: ಅದು ಖಂಡಿತ ನಿಜ. ಸೊ ಈ ಮಾಹಿತಿ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಗಳಿರ್ಬೋದು, ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತಹ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದಾಗ ಕಾರ್ಡಿಯಾಲಜಿಸ್ಟ್. ಸೊ ಇವರೆಲ್ಲರದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು
1: ಮಾಡ್ಬೇಕು. ಬಹಳ ಒಳ್ಳೆಯ ರೀತಿಯಾಗಿ ನೀವು ಸಲಹೆ ನೀಡಿದ್ರಿ. ಅಂದ್ರೆ ಒಬ್ಬ ವೈದ್ಯ ಈಗ ಅವರು ಸಾಮಾನ್ಯ ನರ ರೋಗದ ವೈದ್ಯ, ರೋಗಕ್ಕೆ ಸಂಬಂಧ ಪಡೋ ಹಾಗೇನೆ ನಾನು ಹೇಳಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಬೇರೆದನ್ನ ಸಲಹೆ ತಗೊಳಕಂತ ಅದ

0: ಆಗಿನೇ ಯಾರು ಹೋಗಲ್ಲ, ಬೇರೆ ಬೇರೆ ಸಮಸ್ಯೆ ಹೋಗುತ್ತೆ. ಅದು ಒಂದು ಮಾತು ಹೇಳ್ಬೋದು, ಒಂದಿಷ್ಟು ಯೋಗ ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತಂದು ಒಂದು ಮಾತು ಹೇಳ್ತಾರಷ್ಟೇ. ಆದರೆ ಎಕ್ಸರ್ಸೈಸ್ಗಳನ್ನು ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು, ಅದಕ್ಕೆ ಆದಂಥ ಒಂದು ಸಪರೇಟ್ ಡಾಕ್ಟ್ರೇ ಇರಬೇಕು ಅಂತ, ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರು ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
1: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದ್ದಾರೆ, ಸೊ ಅವರಲ್ಲಿ ಈ ಪಾರಿಣ್ಯತೆಯನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನು ಬಾಡಿ, ಮಸಲ್, ಬೋನ್ ಈ ಮೂರು ಅಂಶಗಳನ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
0: ಸರ್, ಈಗ ಬಾಡಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸ್ ಇಂದ ಅಪಾಯ ಹೆಚ್ಚಿದೆ, ಯಾವುದೋ ಒಂದು ಇರುತ್ತೆ, ಯಾವುದೋ ಬಹಳ, ಆ ಎಕ್ಸರ್ಸೈಸ್ಗಳನ್ನ ನಾವು ಖಂಡಿತವಾಗಿ ಪರಿಣಿತಿದಾರರಿಂದ, ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಉದಾಹರಣೆ ಈಗ ಈ ಜಿಮ್ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ ಸುಮ್ನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಎತ್ತಿ ಎತ್ತಿ ಇಡೋದಲ್ಲ, ಯಾವ ರೀತಿ ಯಾವುದು ಡೇಂಜರಸ್ ಇದೆ ಅಂತ.
1: ಎಕ್ಸರ್ಸೈಸ್ ಅಲ್ಲಿ ತುಂಬಾ ಡೇಂಜರಸ್ ಆದ ಎಕ್ಸರ್ಸೈಸ್ ಅಂತ ಬಂದ್ರೆ ನಾನು ಜಿಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ ಅಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನ್ ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲಾ ಆರ್ಥೋಪೆಡಿಕ್ ಕ್ಲಿನಿಕ್ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸರ್ಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬೋದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟ್ಗೆ ಜಿಮ್ ಅಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲಾ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗ್ಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸರ್ಸೈಸ್ ನ ಮಾಡ್ಲಿಕ್ಕೆ ತುಂಬಾ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾನೇ ಬಾಡಿಲ್ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
0: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ,
1: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 kg ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂತ ಕೂಡಲೇ ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 kg ಮೇಲೆ ಎತ್ತುತ್ತೀನಿ ಅಂತ ಹೋದ ಕೂಡಲೇ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ಗೆ ಸ್ಟ್ರೈನ್ ಆಗ್ಬೋದು, ಅಲ್ಲಿರುವಂತಹ ಟೆಂಡಾನ್ಗಳಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆ ರೀತಿ ಇರ್ಬೇಕಾದ್ರೆ ಪ್ರತಿ ಒಂದು ಎಕ್ಸರ್ಸೈಸ್ಗೂ ಒಂದು ಇತಿ ಮಿತಿ ಅಂತಿರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಈಗ ಈ ಕೆಲವು ತಾವು ಹೇಳ್ತಿದ್ರಿ ಜಿಮ್ ಆಗಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವುದೋ ತುಂಬಾ ಅಪಾಯದ ರೀತಿನಲ್ಲಿ ಅದನ್ನು ಮಾಡಕ್ಕೆ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ. ತುಂಬಾ ಸರಳವಾಗಿ ಅಂತಂದ್ರೆ ಈಗ ಒಂದು ವಾಕಿಂಗ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡಬೇಕು, ಅದು ಬೇರೆ. ತುಂಬಾ ಸರಳವಾದಂತಹ ವ್ಯಾಯಾಮ ಅಂದ್ರೆ ಯಾವುದು?
1: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂತಹ ಒಂದು ಹಾಗೂ ಮಾಡದೇ ಇರುವಂತಹ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂತಹ ಎಕ್ಸರ್ಸೈಸ್. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾರ ಎತ್ತಿರ್ತೀವಿ ಅನ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ಮ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ, ಆದ್ರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ನಾವೆಲ್ಲ ನಮ್ಮ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ.
0: ಬೆನ್ನು ಕಾಣಿಸಲ್ಲ,
1: ಬೆನ್ನಿಗೆ ಅದು ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ ಬೆನ್ ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು, ನಮ್ ಬೆನ್ ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸರ್ಸೈಸ್, ಒಂದು ಮೂರು ಬೇಸಿಕ್ ಎಕ್ಸರ್ಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸರ್ಸೈಸ್, ಪೋಶ್ಚರ್ ಅಲ್ಲಿ ಮಲಗಿದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರಾ ಅಂದಾಗ ನಿಧಾನಕ್ಕೆ ಎರಡು ಕಾಲನ್ನು 90 degrees ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
0: ಕಾಲು ಜೋಡಿಸಿ,
1: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 degrees ಬರ್ಲಿಕ್ಕೆ 10 seconds ತಗೋಬೇಕು. ಅದು ಡೈಲಿ 10 seconds 10 times ಎಕ್ಸರ್ಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನ್ ಸ್ಟ್ರೆಂತ್ ಸಿಗಬೇಕಿತ್ತು ಅದು ಸಿಗುತ್ತೆ. ಇದನ್ನ ನೀವು ಎನಿ ಟೈಮ್ ಮಾಡಬಹುದು. ಊಟ ಆದ ಕೂಡ್ಲೇನೆ ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು 8-8:30 ಊಟ ಮಾಡಿರಿ, 10 o'clock ಮಲಗೋ ಮೊದ್ಲು ಎಕ್ಸರ್ಸೈಸ್ ಮಾಡಬಹುದು. 1.5 hours ಒಂದು ಏನ್ ಕಾಲ ನಿಮಿತ್ತ ಇದೆ ಅದನ್ನ ದಾಟದ್ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸರ್ಸೈಸ್ ಮನೆಯಲ್ಲಿ ಮಲಗೋ ಮೊದಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ನಾ ಹೇಳ್ತೀನಿ.
0: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು, ಬಹಳ ಸುಲಭ. ಕೂತಲ್ಲಿ ನಿಂತಲ್ಲಿ ಅಂದ್ರೆ ಯಾವುದೇ ಸಮಯದಲ್ಲೂ
1: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ, 10 times ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 minutes ಹಿಡಿಯುತ್ತೆ, ಆ ಸಮಯ ನಾವು ಕೊಡ್ಬೇಕು. ಇದು ಒಂದು
0: ಯೋಗದ ವಿಚಾರಕ್ಕೆ ಬಂದಾಗ, ಈಗ ಆಫೀಸ್ಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ ಮಾಡೋಕ್ಕಾಗಲ್ಲ ಅಂದ್ರೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಸಂಜೆನೂ ಮಾಡೋಕ್ಕಾಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತ್ ಕೂತಲ್ಲೇನೆ ಏನು ಯೋಗ ಮಾಡಬಹುದು ಅಂತ ಅನ್ನೋದನ್ನ ಹೇಳ್ತಾರೆ ಕೆಲವರು. ಅಂದ್ರೆ ಅಷ್ಟಾದ್ರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದ್ರೆ ಅದು ನಮ್ಮ ಉಸಿರು ಇದ್ದಂಗೆ, ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ, ಇಲ್ಲಾಂದ್ರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನು ನೀವು ಯೂಸ್ ಮಾಡಿದ್ರೆ ಇದು ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರ್ ಅಲ್ಲಿ ಕೂತೀರಿ ಅಥವಾ ಎಲ್ಲಿ ಕೂತೀರಿ ಒಂದು ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡ್ಲಿಕ್ಕೆ. ಸೊ ಅದನ್ನ ಇವಾಗ ನಾನು ನಿಮಗೆ 4-7-8 ಬ್ರೀತಿಂಗ್ ಟೆಕ್ನಿಕ್ ನ ಹೇಗ್ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೇನೆ. ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು. 4 ಸೆಕೆಂಡ್ ಉಸಿರು ಎಳ್ಕೊಂಡ್ಮೇಲೆ ಆ ಉಸಿರನ್ನ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು, ಹೋಲ್ಡ್ ಮಾಡ್ಕೋಬೇಕು, ತಡೆದು ಹಿಡ್ಕೋಬೇಕು. ಸೊ ನಿಮ್ಮ ಮನ್ಸಲ್ಲೇ ಆ ಕೌಂಟ್ ಮಾಡಬಹುದು, ಒಂದು ದಿನ 2 ದಿನಕ್ಕೆ ನಿಮಗೆ ಅದು ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ್ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡ್ಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟ ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲಾ ಒಂದು ಸಿಂಪಲ್ ಎಕ್ಸಸೈಸ್, ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ, ನೀವು ಮಾಡಿದ್ರೆ 15-20 ಸೆಕೆಂಡ್ ಯು ಕ್ಯಾನ್ ಫಿನಿಶ್ 1. ಸೊ ಆ ರೀತಿ ಇರ್ಬೇಕಾದ್ರೆ ಈ 20 ಸೆಕೆಂಡ್ ಒಂದ್ ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆ ಒಂದು 30 ನಿಮಿಷಕ್ಕೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ಆಲ್.
0: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ.
1: ಖಂಡಿತ
0: ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅಂದ್ಕೊಂಡಿವಿ, ನೀವು ಎಲ್ಲರೂ ಅಂದ್ಕೊಂಡಿದ್ದೀರಿ
1: 100%.
0: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ
1: 4-7-8 ಬ್ರೀತಿಂಗ್ ಟೆಕ್ನಿಕ್
0: 4-7-8.
1: ಸೊ ಇದನ್ನ ಗೂಗಲ್ ಮಾಡಿದ್ರು ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
0: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ BP, ಡಯಾಬಿಟಿಸ್ ಹೀಗೆಲ್ಲ ಈ ಸಮಸ್ಯೆ ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ರೀತಿಯ ಎಕ್ಸರ್ಸೈಜ್ಗಳು ಬೇಕು ಅಂತ ಹೇಳಿ ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ, ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗಿದೆ ಅಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡಬಹುದು?
1: BP ಮತ್ತು ಶುಗರ್ ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್ ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ, ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ ಎಲ್ಲರೂ ಬ್ಲಡ್ ಶುಗರ್ 150 ಮೇಲ್ ಇರುತ್ತೆ, ನಮ್ಮ ನರಗಳಿಗೆ 150 ಮೇಲ್ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್ ಇದಕ್ಕೆ ಡೈಲಿ 1-10 ನಿಮಿಷ ಎಕ್ಸಸೈಸ್ ಮಾಡಿ, ಕೂತಿರೋಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನು ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗೆ ಬಿಡಿ.
0: ಸೊ ಈ ರೀತಿ ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
1: ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ ಆವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂಡ್ ಇಂಡೈರೆಕ್ಟ್ಲಿ ಇದು BP ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ.
0: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕಾ ಮತ್ತೆ ಕೈ ಬಾಯಿ ಇಡೀ ದೇಹ
1: ಎಲ್ಲಾ ಎಕ್ಸಸೈಸ್?
0: ಕೆಲಸಲ ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀರಿ ನೀವು, ಯಾವ ಮಟ್ಟಕ್ಕೆ
1: ಮಸಲ್ ಟೋನ್ ಅನ್ನೋದು ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳು, 2 ಕೆಜಿ ಡಂಬಲ್ ಇವನ್ ಇಂಡೈರೆಕ್ಟ್ಲಿ ಒಂದು 2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ.
0: ಅದು ಡಂಬಲ್ಸ್
1: ಆಲ್ಟರ್ನೇಟಿವ್. ಸೊ ಅದು ಸಿಕ್ಲಿಲ್ಲ ಅಂದ್ರೆ 2 ಕೆಜಿ ನೀವು ಏನೇ ಆಲ್ಟರ್ನೇಟಿವ್ ಅವರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟ್ಗೂ ಫೋಕಸ್ ಮಾಡಿ, ಆ ಜಾಯಿಂಟ್ ಅಲ್ಲಿ ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತ ಇರ್ಬೋದು, ಅದು ನಮ್ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 ಕೆಜಿ ಇಟ್ಕೊಂಡು ನಿಧಾನಕ್ಕೆ ಮಡಿಸಿ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ ಕೆಳಗಿಳಿಸಿ, ಅದು ನಿಮ್ಮ ಡೆಲ್ಟಾಯ್ಡ್ ಮಸಲ್ ಹಾಗೂ ನೆಕ್ ಮಸಲ್ ಸ್ಟ್ರೆಂತ್ ನಿಮಗೆ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡುವಂತ ಎಕ್ಸಸೈಸ್ ಮಾಡಿ, ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ. ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ 1/2 ಗಂಟೆ ಈ ಬೇಸಿಕ್ ಎಕ್ಸಸೈಸ್, ಈ ಎಕ್ಸಸೈಸ್ ಮಾಡುವ 1-10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ ಅದನ್ನ ಎಷ್ಟು ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
0: ಈಗ ತಾವು ಮನೆಯಲ್ಲಿ ಅಂತ ಹೇಳುವಾಗ, ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು, ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ. ಅವ್ರಗಡೆ ಇಡೀ ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ಏ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ, ನಾನ್ಯಾಕೆ ಮಾಡಲಿ ಅಂತೇಳಿ. ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾರ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡ್ಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗ್ಯಾಕೆ ಬೇಕು ಅಂತೇಳಿ.
1: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡ್ ಆಗಿ ಹಾಗೂ ಭಾರ ಎತ್ತು ಅಂತ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲಾ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರ ಎಲ್ಲಾರ ಮನೆಯಲ್ಲಿ ಇರುವ ನಮ್ಮ ತಾಯಂದಿರ್ನ ಕೇಳಿ ಅವ್ರ ಬೆನ್ನೋವು ಅನ್ನೋದು ಸರ್ವೇ
0: ಸಾಮಾನ್ಯ
1: ಮೊಣಕಾಲು ನೋವು ಇರುತ್ತೆ. ಸೊ ಇದು ಎರಡಕ್ಕೂ ಒಂದು ಮೂಲ ಬೇಸಿಕ್ ಎಕ್ಸಸೈಸ್, ಲೋವರ್ ಬ್ಯಾಕ್ ಎಕ್ಸಸೈಸಸ್, ಕಾಲ್ನ ನಿಧಾನಕ್ಕೆ ರೈಸ್ ಮಾಡೋದು, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ ಎರಡು ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ. ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ ಅಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್. ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ ಒಂದು 2 ಸೆಕೆಂಡ್ ಒಂದು ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡ್ಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವೇ ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
0: ಅದೇ ಅದನ್ನ ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
1: ದಟ್ ಈಸ್ ವೆರಿ
0: ಉಸಿರಾಟ ತುಂಬಾ ಮುಖ್ಯ ಅಂತೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗ ಬಹಳ ಪ್ರಮುಖ ಆಗುತ್ತೆ. ಈಗ ಒಬ್ರು ಏನೋ ಒಂದು ಎಕ್ಸರ್ಸೈಸ್ ಮಾಡಬೇಕಂದಾಗ ಕೆಲವು ಪರೀಕ್ಷೆಗಳನ್ನ, ಉದಾಹರಣೆ ಅವರಿಗೆ ಬಿ ಪಿ ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗುತ್ತೆ?
1: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದ್ ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, ಬಿ ಪಿ, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ವಿಟಮಿನ್ ಡಿ ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನ ವಿಟಮಿನ್ ಬಿ ಮತ್ತೆ ಡಿ ಟೆಸ್ಟಿಂಗ್ ಒಳಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ ಬಿ ಕೊರತೆ ಇದೆ. ಸೊ ಇದು ಎರಡೂ ನಮ್ಮ ದೇಹದ ಪೋಲಿಷ್ಗಳಿದ್ದಾಗ, ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದ್ರೆ ಈ ಎಲ್ಲಾ ಬೇಸಿಕ್ ಪ್ಯಾರಾಮೀಟರ್ ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇಮಿಡಿಯೇಟ್ ಆಗಿ ನಾಳೆನೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 ಕೆಜಿ ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇಗ್ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜ್ ಇಂದ ಮತ್ತೆ ರಿಕವರಿ ಟೈಮು ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲ ನಾವು ತಿಳ್ಕೊಂಡು
0: ಮಾಡ್ಕೋಬೇಕು. ಈಗ ವಿಟಮಿನ್ ಡಿ ಬಿ ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನ್ ಮಾಡ್ಬೇಕು?
1: ಸೊ ವಿಟಮಿನ್ ಡಿ ಇದು ಸೂರ್ಯನಿಂದ, ಸೂರ್ಯನ ಯು ವಿ ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ. ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನು ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕಂತೂ ಇಲ್ಲ, ಅಥವಾ ಊಟದಲ್ಲಿ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕಂತೂ ಇಲ್ಲ. ನಮ್ಮ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಆದ್ರೆ ನಾವೇನ್ ಮಾಡ್ತಿದ್ದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ. ಅಟ್ ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು 1/2 ಗಂಟೆ ಬಿಸಿಲಲ್ಲಿ ಇರಬೇಕು. ಆ ಬಿಸಿಲಲ್ಲಿದ್ರು ಏ ಬಿಸಿಲು ಮರಯ, ನಾವ್ ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವು ಮತ್ತೆ ರೂಮ್ ಒಳಗೆ ಬಂದು ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20 ಭಾಗ ಸ್ಕಿನ್ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು, ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಬಿ ವಿಟಮಿನ್ ಬಿ ಅಗೇನ್ ಇಟ್ಸ್ ಅ ವೆರಿ ಬೇಸಿಕ್ ರಿಕ್ವೈರ್ಡ್ ವಿಟಮಿನ್ ಟು ಕೀಪ್ ಅವರ್ ಮೆಂಟಲ್ ಹೆಲ್ತ್ ಅಂಡ್ ಅವರ್ ಫಿಸಿಕಲ್ ಹೆಲ್ತ್ ಇನ್ ವೆರಿ ಗುಡ್ ಸ್ಟೇಟಸ್. ಸೊ ವಿಟಮಿನ್ ಬಿ ಅನ್ನೋದು ಎಲ್ಲಾ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರೈಸ್, ರೈಸ್ ಅಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ ನ ರೈಸ್ ಬೆಳ್ಳಕ್ ಕಾಣ್ಲಿ ಅಂತ ಏನ್ ಮಾಡ್ತಾ ಇದೀವಿ, ಅದ್ರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತಿದೆ ಎಲ್ಲಾ ಮೇಲಿನ ಪರದೆಗಳಲ್ಲಿ. ಕುಕ್ಕುಂಬರ್ ಅಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲ್ದು ತಿಂತೀವಿ, ಸೊ ಅದರಿಂದ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತಿದೆ. ಹಾಗೆ ಅತಿ ಹೆಚ್ಚು ಸಿಗುವಂತದ್ದು ವಿಟಮಿನ್ ಬಿ ನಾನ್ ವೆಜ್ ಗಳಲ್ಲಿ, ಸೊ ಚಿಕನ್ ಮಟನ್ ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ ಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 degrees ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಗ್ತಿಲ್ಲ ಅಂತವರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು, ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
0: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ. ಈಗ ಆಹಾರ ಕ್ರಮ ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನ ಹೇಳಿದಿರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನು ಬಿಡೋ ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತ ಹೇಳಿ ಆ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧ ಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಲಿ ಅವರು ಅಂತ ಹೇಳಿ ನಾವು ಬಯಸೋಣ. ಸರ್, ಬಹಳ ಸಂತೋಷ ಆಯಿತು, ಬಹಳ ಒಳ್ಳೆಯ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನನ್ನ ಕಡೆಯಿಂದ ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
4: ಏನಾಯ್ತು? ಏನೂ ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
4: ಈ ಸಾರಿನು ಹೆಣ್ಣೆ.
3: ಅಯ್ಯ, ಇಷ್ಟೇ ನೀನ್ ಅಣೆ ಬರ.
5: ಯಾಕವ ಹಂಗಂತೀಯ?
3: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
5: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗ್ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
4: ಹೌದು.
5: ನೀ ಹೆಣ್ಣಲ್ವಾ?
4: ಹೌದು.
5: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನ್ ಇವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲಾ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ ಮಗಳು ಬೇಡವನವ್ವ.
4: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
5: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
6: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
8: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತಹ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ವಾತಾವರಣವೇ ಪೂರ್ತಿ ಬೇರೆ ಆಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ 100%-30% ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ 70% ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನು ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನು ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ 1ಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನು ಸಂಗ್ರಹಿಸಬೇಕು. ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದ್ರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ ಇತ್ಯಾದಿ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನ ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನ, ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ ಹೌದು ಈ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನ ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ. ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಮಾಹಿತಿಗಳನ್ನ ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಈ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
9: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
10: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಕೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
11: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
12: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
13: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
12: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
10: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು 6%-15% ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು 6.4%-15.4% ಹೆಚ್ಚಿಸಲಾಗಿದ್ದು ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ 100+ ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160+ ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಕ್ನೋದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.in ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ 15%-ಕ್ಕೆ ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಸ್ಟುಡಿಯೋ ಸಮಯ 1:20:19 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಭಾವಗೀತೆಗಳು ಆರಂಭದಲ್ಲಿ ಕೇಳಿ ಅಪರ್ಣಾ ಎನ್ ಅವರ ಸ್ವರದಲ್ಲಿ ರಂಜನಿ ಪ್ರಭು ಅವರ ಭಾವರಚನೆ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
1: ಬಂದ್ಬಿಟ್ಲು ದೊಡ್ಡದಾಗಿ.
0: ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 1:30:14 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದಿರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎಲ್ ವೈದ್ಯನಾಥನ್ ಅವರ ಸಂಗೀತ ನಿರ್ದೇಶನಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಹೇಮಾವತಿ ಚಿತ್ರದ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ ಜಾನಕಿ.

0: ಇವತ್ತಿನ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಾಣಿ ಜಯರಾಮ್ ಅವರು ಹಾಡಿರುವ ದೀಪ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆಯಿದೆ.

ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಹೆಚ್.ಆರ್. ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 245258 ಮತ್ತೊಂದು 246289. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್.ಆರ್. ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಇನ್ನು ಮುಂದೆ ಎಸ್ ಜಾನಕಿಯವರ ಸ್ವರದಲ್ಲಿ ಕೇಳಿ 2 ಕನಸು ಚಿತ್ರದ ಗೀತೆ. ರಾಘವೇಂದ್ರ ಸ್ವಾಮಿಗಳ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶಿವದೇ ಶಂಕರ್ ಅವರು ಬರೆದಿರುವ ಗೀತೆಗೆ ಆರ್ ಸುದರ್ಶನ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ಮೂರುವರೆ ವಜ್ರಗಳು ಚಿತ್ರದ ಗೀತೆ. ಕೇಳಿಬರುತ್ತಿರುವ ಸ್ವರ ಎಸ್ ಜಾನಕಿಯವರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ದಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5ರಷ್ಟು ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ

0: ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು February 17 to April 10 ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. May 3 ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್ ನೇತೃತ್ವದಲ್ಲಿಯೇ ವಿಮಾ ಪಾಲಿಸಿ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ಎಐ ತಂತ್ರಜ್ಞಾನದ ಮೂಲಕ

0: ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:40.04 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ವಾಣಿ ಜಯರಾಮ್ ಅವರು ಹಾಡಿರುವ ದೇವರ ಗುಡಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರ ಸ್ವರಕಲ್ಪನೆ ಇದೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ, ಟಿಜಿ ಲಿಂಗಪ್ಪ ಅವರ ರಾಗ ಜೋಡಣೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರಿಂದ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

ಇನ್ನು ಮುಂದೆ ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವ ಡಾ ರಾಜ್ಕುಮಾರ್ ಅವರು ಹಾಡಿರುವ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
2: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್.

0: ಹಾಗೂ ಉತ್ತರ ಬಡಾವಣೆ ಹಾಸನ.
1: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
2: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರ್ಕಲ್ಗುಡುವಿ ಮಧುಸೂದನ್.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ICSE 100% ಫಲಿತಾಂಶದ ಯಶೋಗಾಥೆಯನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಸಾಲಿನ ಫಲಿತಾಂಶದ ಒಂದು ಗುರಿ ಅವ್ರಿಗೆ ಏನಿತ್ತು, ಅದನ್ನು ಹೇಗೆ ಸಾಧನೆಯನ್ನ ಮಾಡಿದ್ರು ಅನ್ನುವಂತಹ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ಮೊಟ್ಟ ಮೊದಲ ಬಾರಿಗೆ ತಮಗೆ ಅಭಿನಂದನೆಗಳು. 100% ಫಲಿತಾಂಶ ಬರಬೇಕು ಅನ್ನುವಂತಹ ಗುರಿ ನಿಗದಿಯಾಗಿತ್ತ ಅಥವಾ ಅದೇ ಬಂತ?
4: ಗುರಿ ನಿಗದಿಯಾಗಿತ್ತು ಸರ್.
3: ಶೇಕಡ 100% ಸಾಧನೆ ಮಾಡಬೇಕು ಅಂತ ಅಂದಾಗ ಕಠಿಣ ಅಲ್ವಾ ಸರ್? ಅದು
4: ಎಲ್ಲ ವೆಲ್ ಪ್ಲಾನ್ಡ್ ಆಗಿ ಆರ್ಗನೈಸ್ಡ್ ಆಗಿ ಪ್ರಿಪೇರ್ ಆದರೆ 100% ಫಲಿತಾಂಶ ಸುಲಭ ಆಗುತ್ತೆ ಸರ್.
3: ಸುಲಭ ಆಗುತ್ತೆ. ನೀವು ಈ 100% ಫಲಿತಾಂಶದ ಗುರಿಯನ್ನ ತಲುಪುವ ನಿಟ್ಟಿನಲ್ಲಿ ನಿಮ್ಮ ಹಂತಗಳು ಮತ್ತೆ ನಿಮ್ಮ ಒಂದು ಪ್ರಯತ್ನ ಎಲ್ಲೆಲ್ಲಿ ಹೇಗೆಗಿತ್ತು ಅನ್ನೋದನ್ನ ಹಂಚಿಕೋಬಹುದಾ?
4: ICSE 100% ಫಲಿತಾಂಶ ಬರಬೇಕು ಅಂದ್ರೆ ಸರ್, ಬರೀ 10th ತರಗತಿಯಲ್ಲಿ ಮಾತ್ರ ನಾವು ತಯಾರಾದ್ರೆ ಸಾಕಾಗೋದಿಲ್ಲ ಸರ್. ICSE ವಾಸ್ಟ್ ಸಿಲೆಬಸ್ ಇರುತ್ತೆ. ಆಮೇಲೆ 9th ಸ್ಟ್ಯಾಂಡರ್ಡ್ ಇಂದ ಪ್ರಿಪರೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಸಾಮಾನ್ಯ ಬೇರೆ ಬೋರ್ಡ್ಗಳಲ್ಲಿ ಅದೇ ಥರ ಆಗುತ್ತೆ, ಬಟ್ ICSE ಏನಾಗುತ್ತೆ ಅಂದರೆ 9th ಸ್ಟ್ಯಾಂಡರ್ಡಲ್ಲಿರೋ ಟೆಕ್ಸ್ಟ್ ಬುಕ್ನೇ 10th ಸ್ಟ್ಯಾಂಡರ್ಡ್ಗೆ ಇಟ್ಟಿರ್ತಾರೆ. ಅದೊಂದು ವಿಶೇಷ. ಜೂಲಿಯಸ್ ಸೀಸರ್ ನಾಟಕ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಎರಡು ಭಾಗ ಇರುತ್ತೆ. ಎರಡು ಭಾಗನ್ನು 9th ಸ್ಟ್ಯಾಂಡರ್ಡಲ್ಲೇ ಕೊಟ್ಬಿಟ್ಟಿರ್ತಾರೆ. 9th ಅದನ್ನೇ ಪಾಠ ಮಾಡಿರ್ತೀವಿ, 10th ಅದನ್ನೇ ಪಾಠ ಮಾಡಿರ್ತೀವಿ. ಅಂದರೆ ವಾಸ್ಟ್ ಇರುತ್ತೆ, ಟೈಮು ಇರುತ್ತೆ. ಅದು ಇಂಗ್ಲೀಷ್ ಕನ್ನಡಕ್ಕೆ ಮಾತ್ರ ಸೀಮಿತ. ನಾಟ್ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಎನಿ ಟೂ ಲ್ಯಾಂಗ್ವೇಜಸ್, ಐದರ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್. ನಾವು ಕರ್ನಾಟಕ ಆಗಿರೋದ್ರಿಂದ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ದೀವಿ, ಇಂಗ್ಲೀಷ್ ಆ್ಯಸ್ ಯೂಶುವಲ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಜೂಲಿಯಸ್ ಸೀಸರ್ ನಾಟಕ 2 ವರ್ಷ ಹೇಳ್ಕೊಡ್ತೀವಿ, ಇಂಗ್ಲೀಷ್ ಲ್ಯಾಂಗ್ವೇಜು 2 ವರ್ಷ ಹೇಳ್ಕೊಡ್ತೀವಿ, ಕನ್ನಡನೂ ಹಾಗೆ. ಕನ್ನಡ ಇದೆಲ್ಲ ಸಿಲೆಬಸ್ ಉತ್ಕೃಷ್ಟವಾಗಿರುತ್ತೆ. ಕನ್ನಡದಲ್ಲೂ ಕೂಡ ನಾಟ್ಯಮಯೂರಿ ಇದೆ, ಡೀಟೇಲ್ ನಾನ್ ಡೀಟೇಲ್ ಇರ್ತಿತ್ತು ನಮಗೆ ಆ ಥರ. ಇದರಲ್ಲಿ ನಾಟ್ಯಮಯೂರಿ 9th ಇರುತ್ತೆ, 10th ಸಾಹಿತ್ಯ ಸಂಗಮ ಅಂತ ಶಾಶಿ ಮುರಳಯ್ಯ ಅವ್ರದ್ದು, ಅದು 9th ಇರುತ್ತೆ, 10th ಇರುತ್ತೆ. ಸೊ 2 ವರ್ಷ ಅವಕಾಶ ಇರುತ್ತೆ. ಅದು ಇವೆರಡು ಲ್ಯಾಂಗ್ವೇಜ್ ವಿಚಾರವಾಗಿ ಈ ಥರ ಆಗುತ್ತೆ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ತುಂಬ ಚೆನ್ನಾಗುತ್ತೆ ICSE. ನೀವು ಯಾವುದೇ ಅದೊಂದು ಟ್ರಾಲ್ಸ್ ಮೀಮ್ಸ್ ಎಲ್ಲ ಬರುತ್ತೆ, ICSE ಅವರೆಲ್ಲ ಶೇಕ್ಸ್ಪಿಯರ್ ಅವ್ರು ಮಾತಾಡ್ದಂಗೆ ಮಾಡಿ ಕ್ವೀನ್ ಇಂಗ್ಲೀಷ್ ಮಾತಾಡ್ತಾರೆ, ಸ್ಟೇಟ್ ಅವರು CBSE ಅವ್ರ ಕೈಲಿ ಕಷ್ಟ ಅದು ಅಂತೆಲ್ಲ. ಬಟ್ ನಾಟ್ ಓನ್ಲಿ ಇಂಗ್ಲೀಷ್, ಯು ಟೇಕ್ ಎನಿ ಲ್ಯಾಂಗ್ವೇಜ್, ಕನ್ನಡದ ಕೂಡ ಉತ್ಕೃಷ್ಟವಾಗಿರುತ್ತೆ. ನೀವು ತಮಿಳು ತಗೊಂಡ್ರೆ ಅದು ಉತ್ಕೃಷ್ಟವಾಗಿರುತ್ತೆ. ಆಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಅದರ್ ಕೋರ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್ ಸೋಷಿಯಲ್ ಇದೆಲ್ಲ. ಬೇರೆ ಬೋರ್ಡ್ ಮಕ್ಕಳುಗಳು ಒಂದೊಂದೇ ಪುಸ್ತಕ ಓದ್ತಾರೆ. ಸೈನ್ಸ್ ಅಂದ್ರೆ ಒಂದೇ ಪುಸ್ತಕದೊಳಗಡೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿನ ಇರುತ್ತೆ, ಬಯಾಲಜಿನ ಇರುತ್ತೆ, ಸೋಷಿಯಲ್ ಹಿಸ್ಟ್ರಿ ಸಿವಿಕ್ಸ್ ಜಿಯೋಗ್ರಫಿ ಒಂದೇ. ನಮ್ಮಲ್ಲಿ ಸ್ಪ್ಲಿಟ್ ಆಗುತ್ತೆ ಸರ್, ಸೈನ್ಸ್ ವಿಲ್ ಸ್ಪ್ಲಿಟ್ ಇನ್ ಟು 3, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಸೇಮ್ ಆಸ್ PU ಕಾಲೇಜಸ್. ಆ ಥರ ನಮ್ಮಲ್ಲಿ ಪ್ರೈಮರಿ ಕ್ಲಾಸಸ್ ಇಂದ 6th ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಜೊತೆ ಕೋರ್ ಸಬ್ಜೆಕ್ಟ್ ಪ್ರೊಫಿಷಿಯನ್ಸಿನೂ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು 9th ಇಂದನೇ ಬೋರ್ಡ್ ಎಕ್ಸಾಮಿನೇಷನ್ ತಯಾರಿಗಳನ್ನ ಮಾಡ್ಕೊಳ್ಳೋಕ್ಕೆ ಅನುವಾಗುತ್ತೆ. ನಾವು ಲೆಸನ್ ಪ್ಲಾನ್ಸ್ಗಳನ್ನ 9th-10th ಕಂಬೈನ್ಡ್ ಆಗಿ ಮಾಡ್ಕೊಂಡು ಹೋದಾಗ ಈ ಗುರಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಸರ್. ಬರೀ 10th 1 ವರ್ಷ ಸಾಧ್ಯ ಆಗೋದಿಲ್ಲ. ಆಮೇಲೆ ನಮ್ಮ ಎಕ್ಸಾಮ್ಸು ಬೇಗ ಆಗುತ್ತೆ. ಬೇರೆ ಬೋರ್ಡ್ ಎಕ್ಸಾಮ್ಸ್ಗಳೆಲ್ಲ ಮಾರ್ಚ್ ಏಪ್ರಿಲಲ್ಲಾದರೆ ನಮ್ಮ ಜನವರಿ ಫೆಬ್ರವರಿಲ್ಲೇ ಮುಗ್ದೋಗುತ್ತೆ. ಈ ವರ್ಷದ ಎಕ್ಸಾಮ್ February 17 ಸ್ಟಾರ್ಟ್ ಆಗಿ March 29 ಮುಗೀತು. ಆ ಥರ ಫೆಬ್ರವರಿಲೇ ಸ್ಟಾರ್ಟ್ ಆಗುತ್ತೆ, 1.5 ಎಕ್ಸಾಮ್ ಇರುತ್ತೆ. ಸಾಕಷ್ಟು ಸಮಯಾವಕಾಶನೇ ಇರುತ್ತೆ, ಜೊತೆಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ ಬೋರ್ಡ್ಸ್.
3: ಈ ಸಾಲಿನ ತಮ್ಮ ಶಾಲೆಯ ಫಲಿತಾಂಶದ ವಿಶೇಷತೆಗಳೇನೇನಿದೆ?
4: ನಮ್ಮ ಶಾಲೆಯ ಫಲಿತಾಂಶದ ವಿಶೇಷತೆ 100% ಫಸ್ಟ್ ಕ್ಲಾಸ್. ಎಷ್ಟು 31 ಮಕ್ಕಳು ಎಕ್ಸಾಮ್ ಅಪಿಯರ್ ಆಗಿದ್ರು, 31 ಮಕ್ಕಳಲ್ಲಿ 31 ಮಕ್ಕಳು ಫಸ್ಟ್ ಕ್ಲಾಸ್. ಲೀಸ್ಟ್ ಸ್ಕೋರ್ ಇಸ್ 72, ಹೈಯೆಸ್ಟ್ ಸ್ಕೋರ್ ಬಂದು 97% ಜನ್ಯ ವೈಬಿ ಅಂತ, ಡಾಟರ್ ಆಫ್ ಬಸಂತ್ ಕುಮಾರ್ ಅಂಡ್ ಹರಿಣಾಕ್ಷಿ, 97% ಸ್ಕೋರ್ ಮಾಡಿದ್ರೆ, ವಿಚ್ ಇಸ್ ಡಿಸ್ಟಿಕ್ಟ್ ಟಾಪ್ 3 ಒಳಗಡೆ ಬರುತ್ತೆ ಅದು ಸ್ಕೋರ್. ಬೇರೆ ಸ್ಕೂಲ್ಸ್ಗಳಲ್ಲೂ ಟಾಪರ್ಸ್ ಇದ್ದಾರೆ, ನಮ್ಮಲ್ಲಿ ಡಿಸ್ಟಿಕ್ಟ್ ಟಾಪ್ 3 ಒಳಗಡೆ ಒಂದೊಂದು ಸ್ಕೋರ್ 97 point something ಬಂದಿದೆ. ಲೀಸ್ಟ್ ಸ್ಕೋರು ನಿಶ್ಚಲ್ ಅಂತ 72%. ಆ ಹುಡುಗನ ಅಪ್ರಿಷಿಯೇಟ್ ಮಾಡಬೇಕು, ಅವನು ರೂರಲ್ ಬ್ಯಾಕ್ಗ್ರೌಂಡ್, ಆಲೂರು ಪಾಳ್ಯದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದ, ಅವನಿಗೆ ಸಮಯಾವಕಾಶಗಳು ಕಡಿಮೆ ಆಗಿರೋದ್ರಿಂದ ಇಲ್ಲ ಅವನು ಎಬೋ ಡಿಸ್ಟಿಂಕ್ಷನ್ 97 ಬರ್ತಿದ್ದ ಅನಿಸುತ್ತೆ. ಅದನ್ನೆಲ್ಲ ಗಣನೆಗೆ ತಗೊಂಡಾಗ ನಮ್ಮ ಶಾಲೆ ವಿಶೇಷ ಫಲಿತಾಂಶದಲ್ಲಿ ಏನು ಅಂತಂದರೆ 31 ಮಕ್ಳಿಗೂ 31 ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಅದರಲ್ಲಿ ಒಂದು 20 ಚಿಲ್ಡ್ರನ್ ಮಕ್ಕಳು ಎಬೋ 90% ಇದ್ದಾರೆ ಸರ್, ಒಬ್ಬನೇ ಒಬ್ಬ 72. ಇನ್ನೆಲ್ಲ ಡಿಸ್ಟಿಂಕ್ಷನ್ಸ್ ಇದ್ದಾರೆ ಸರ್, 85 and above ಇದ್ದಾರೆ ಎಲ್ಲರೂ
3: ಇದ್ದಾರೆ. ಇದು ಒಂದು ಒಳ್ಳೆಯ ಫಲಿತಾಂಶ, ಬೇರೆ ಯಾವ ಶಾಲೆಗೂ ಈ ತರದ ಒಂದು ಫಲಿತಾಂಶ,
4: ಬೇರೆ ಶಾಲೆಗಳಿಗೂ 100% ಫಲಿತಾಂಶ ಬಂದಿದೆ. ಬಟ್ ಅದರಲ್ಲಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಇದೆ, ಪಾಸ್ ಕ್ಲಾಸ್ ಮಾರ್ಕ್ಸ್ಗಳು ಇದೆ, ಟಾಪರ್ಸ್ಗಳು ಇದ್ದಾರೆ. ಬಟ್ ನಮ್ಮಲ್ಲಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಇಲ್ಲ, ಪಾಸ್ ಕ್ಲಾಸ್ ಮಾರ್ಕ್ಸ್ ಇಲ್ಲ, ಎಲ್ಲರೂ ಫಸ್ಟ್ ಕ್ಲಾಸ್ ಮಾರ್ಕ್ಸ್. ಸೊ 100% ಫಸ್ಟ್ ಕ್ಲಾಸ್ ರಿಸಲ್ಟ್ಸ್.
3: ಈ ಒಂದು 100% ಫಲಿತಾಂಶವನ್ನು ಪಡಿಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಒಂದು ಪರಿಶ್ರಮ ಸಾಕಷ್ಟು ಇರುತ್ತೆ. ತಮ್ಮ ಶಾಲೆಯ ಶಿಕ್ಷಕರು ಬೇರೆ ಶಾಲೆಗಳಿಗಿಂತ ಹೇಗೆ ಭಿನ್ನ?
4: ಶಿಕ್ಷಕರ ಶ್ರಮ ತುಂಬ ಇರುತ್ತೆ ಸರ್. ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಪೇರೆಂಟ್ಸ್ಗಳಾಗಲಿ, ವಿ ಕ್ಯಾನ್ ಸಪೋರ್ಟ್ ದೆಮ್ ಅಷ್ಟೆ, ಪೂರ್ವಕವಾದ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೋದು ಅಷ್ಟೇ. ಬಟ್ ಕೆಲಸ ಮಾಡಬೇಕಾಗಿರೋದು ಶಿಕ್ಷಕರೇ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಡಬಲ್ ಎಫರ್ಟ್ಸ್ ಹಾಕಿದ್ದಾರೆ. ನಾರ್ಮಲ್ ಕ್ಲಾಸಸ್ಗಿಂತ ಸ್ಪೆಷಲ್ ಕ್ಲಾಸಸ್ಗಳು ಮಾಡಿದ್ದಾರೆ, ರೆಮಿಡಿಯಲ್ ಕ್ಲಾಸಸ್ಗಳು ಮಾಡಿಸಿದ್ದಾರೆ. ನಾವು ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅವ್ರ ಹತ್ರನೂ ಕ್ಲಾಸ್ ಮಾಡಿಸಿದ್ದೀವಿ. ಆಮೇಲೆ ICSEಯಲ್ಲಿ ವಿಶೇಷತೆ ಏನು ಅಂದರೆ, ಒಂದು ಸತಿ ಕ್ವಶನ್ಸ್ ಬಂದಿದ್ದು ಇನ್ನೊಂದು ಸತಿ ರಿಪೀಟ್ ಆಗಿರಲ್ಲ. 1956 ಇಲ್ಲಿ ತನಕ ಒಂದೇ ಒಂದು ಕ್ವಶನ್ನು ರಿಪೀಟ್ ಆಗಿಲ್ಲ ಬೋರ್ಡ್ ಎಕ್ಸಾಮಿನೇಷನ್ಲಿ. ಸಾಮಾನ್ಯವಾಗಿ ಬೇರೆ ಬೋರ್ಡ್ ಎಕ್ಸಾಮ್ಸ್ಗಳಿಗೆಲ್ಲ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ, ಒಂದು ಟೆಕ್ಸ್ಟ್ ಬುಕ್ ಪರ್ಟಿಕ್ಯುಲರ್ ಆಗಿರುತ್ತೆ, ಆ ಟೆಕ್ಸ್ಟ್ ಬುಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಿದ್ರೆ ಒಂದಿಷ್ಟು ಮಾರ್ಕ್ಸ್ ನಿಗದಿಯಾಗಿ ಬರುತ್ತೆ ಅಂತ ಡಿಸೈಡ್ ಮಾಡ್ಕೋಬೇಕು. ನಮ್ಮಲ್ಲಿ ಆ ಥರ ಆಗೋದಿಲ್ಲ ಸರ್. ನೀವು ಪ್ರೀವಿಯಸ್ ಪೇಪರ್ಸ್ಗಳು ಸಾಲ್ವ್ ಮಾಡಿದ್ರೆ ಯಾವ ಕ್ವಶನ್ಸ್ಗಳು ಸಾಮಾನ್ಯವಾಗಿ ರಿಪೀಟ್ ಆಗೋದಿಲ್ಲ, ವೆರಿ ರೇರ್. ಇಂಡೈರೆಕ್ಟ್ ಕ್ವಶನ್ಸ್ಗಳು ಜಾಸ್ತಿ. ಆಮೇಲೆ ನಮ್ಮಲ್ಲಿ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಕೇ ಇರೋದಿಲ್ಲ, ಸಿಲೆಬಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಮ್ಗೆ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ಸ್ಗಳನ್ನ ಟೀಚ್ ಮಾಡಬೇಕಾಗಿರುತ್ತೆ. ಸೊ ಕಂಟೆಂಟ್ ವೈಸು ಟೀಚರ್ಸ್ಗಳು ಸ್ಟ್ರಾಂಗ್ ಇದ್ದಾಗ ICSEಯಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯ ಸರ್. ಆ ಥರ ನಮ್ಮ ಟೀಚರ್ಸು ಕಂಟೆಂಟ್ ವೈಸ್ ತುಂಬ ಚೆನ್ನಾಗಿದ್ದಾರೆ. ಮತ್ತು ಅವ್ರಿಗೆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗಳಿರುತ್ತೆ, ವರ್ಷದಲ್ಲಿ 2-3 times CPD ಪ್ರೋಗ್ರಾಮ್, ಕರಿಯರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಮಾಡಿಸ್ತಿರ್ತೀವಿ. ಅದಕ್ಕೆ ರಿಸೋರ್ಸ್ ಪರ್ಸನ್ಸ್ ಕರೆಸಿ ಮಾಡಿಸ್ತೀವಿ. ICSE ಬೋರ್ಡಿಂದನೂ ಮಾಡ್ತಾರೆ, ಅಪಾರ್ಟ್ ಫ್ರಮ್ ದಟ್ ನಾವು ನಮ್ಮ ಶಾಲಾ ವತಿಯಿಂದನೂ ಮಾಡಿಸ್ತೀವಿ. ಆಗ ಅವರು ಎನ್ರಿಚ್ಮೆಂಟ್ ಆಗ್ತಿರ್ತಾರೆ, ಹಾಗಾಗಿ ಅವ್ರು ಕಲ್ತಿರೋದನ್ನ ಮಕ್ಳಿಗೆ ಹೇಳ್ಕೊಡೋ ತವಕದಲ್ಲಿ ಇರ್ತಾರೆ. ಆ ತರ ಶಿಕ್ಷಕರುಗಳನ್ನ ತಯಾರು ಮಾಡಿ ಈ ಫಲಿತಾಂಶ ಬರೋಕ್ಕೆ ಸಾಧ್ಯ ಆಯ್ತು.
3: ಅನೇಕ ವಿದ್ಯಾರ್ಥಿಗಳು ಕೂಡ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು, ಜೊತೆಗೆ ಪೋಷಕರು ಮತ್ತೆ ಶಿಕ್ಷಕರು ಕೂಡ ಹಂಚಿಕೊಂಡ್ರು. ತಮ್ಮ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒತ್ತಡವನ್ನ ಹೇರದೆ ಅವರು ಕಲಿಯೋದಕ್ಕೆ ಪ್ರೇರೇಪಣೆಯನ್ನ ಮಾಡ್ತಕ್ಕಂಥದ್ದು. ಒತ್ತಡವನ್ನ ಹೇರದೆ ಒತ್ತಡ ರಹಿತವಾದಂತಹ ಒಂದು ಉತ್ತಮವಾದಂತಹ ಕಲಿಕೆ ಹೇಗೆ ಸಾಧ್ಯ ಆಗ್ತದೆ?
4: ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಸರ್, ನಮ್ಮ ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಎಲ್ಲ ತಗೊಂಡಾಗ ಅದಕ್ಕೆ ಒಂದು ಮೆಥಡಾಲಜಿ ಇದೆ, ಒಂದು ಪೆಡಾಗಜಿಗಳಿರುತ್ತೆ, ಇದು ಈ ಥರನ ಹೇಳ್ಕೊಡ್ಬೇಕು ಏನೋ, ಅದೆಲ್ಲ ರಿಚುಯಲ್ಸು, ಟ್ರೆಡಿಷ್ನಲ್ ವೇ ಆಫ್ ಟೀಚಿಂಗ್, ಕನ್ವೆನ್ಷನಲ್ ವೇ ಆಫ್ ಟೀಚಿಂಗ್ ಅಂತ. ಈಗ ನಾವು ವಿ ಹ್ಯಾವ್ ಮಿಕ್ಸ್ಡ್, ವಿ ಹ್ಯಾವ್ ಹೈಬ್ರಿಡೆಡ್ ಬೋತ್ ಮಾಂಟೆಸರಿ ಮೆಥಡಾಲಜಿ ಆಸ್ ವೆಲ್ ಆಸ್ ಕನ್ವೆನ್ಷನಲ್ ಮೆಥಡಾಲಜಿ. ಅವೆರಡೂ ನಾವು ಇಂಟಿಗ್ರೇಟ್ ಮಾಡಿದಾಗ ಮಕ್ಕಳಿಗೆ ಓದೋದು ಅಷ್ಟು ಪ್ರೆಷರ್ ಅನ್ಸಲ್ಲ, ಬಟ್ ರಾದರ್ ದೆನ್ ಇಟ್ ವುಡ್ ಬಿ ಎ ಪ್ಲೆಷರ್. ಎರಡೂ ಮೆಥಡಾಲಜಿ ಮಿಕ್ಸ್ ಮಾಡಿ ಟೀಚ್ ಮಾಡೋದ್ರಿಂದ ನಾವು ಈ ಬೇಬಿ ಸಿಟಿಂಗ್ LKG ಮಕ್ಕಳಿಗೆ ಪ್ಲೇವೇ ಮೆಥಡಲ್ಲಿ ಹೇಗೆ ಹೇಳ್ಕೊಡ್ತೀವಿ, ಅದೇ ಥರ 10th standard ಮಕ್ಕಳಿಗೂ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ಟಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಈಗ 10 times ಓದಿ ಬರೆಯೋದಕ್ಕಿಂತ ಒಂದ್ಸತಿ ಮಾಡಿ ಕಲಿತರೆ ಮಕ್ಕಳುಗಳು ಸುಲಭ ಆಗುತ್ತೆ. ಸೊ ಸೈಂಟಿಫಿಕ್ ಸಬ್ಜೆಕ್ಟ್ಸ್ಗಳೆಲ್ಲ ಜಾಸ್ತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಹೇಳ್ಕೊಡ್ತೀವಿ. ಆಮೇಲೆ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ಸ್ಗಳಿರುತ್ತೆ, ಹಾಗಾಗಿ ಅವರಿಗೆ ಅಷ್ಟು ಪ್ರೆಷರ್ ಅನ್ಸೋದಿಲ್ಲ. ತೀರಾ ಪ್ರೆಷರ್ ಇಲ್ಲದೇ ಬರೀ ಪ್ಲೆಷರ್ ಅಂತ ಹೋದ್ರೂ ಮಕ್ಕಳುಗಳು ಕಲಿಯ ಲರ್ನಿಂಗ್ ಔಟ್ಕಮ್ಮು ಕಡಿಮೆ ಇರುತ್ತೆ. ನಮಗೆ ಪೂರ್ತಿ 9th standard 10th standard ಅಲ್ಲಿ ಯಾವ್ಯಾವ ಮಗುದು ಲರ್ನಿಂಗ್ ಔಟ್ಕಮ್ ಹೇಗಿದೆ ಅನ್ನೋದು ನಮ್ಮ ಯೂನಿಟ್ ಟೆಸ್ಟ್ಗಳಲ್ಲಿ ಮತ್ತೆ FEAಗಳಲ್ಲಿ SEAಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಗ ಅಕಾರ್ಡಿಂಗ್ ಟು ದ ರಿಸಲ್ಟ್ಸ್ ವಾಟ್ ದೇ ಗಿವ್ ಆ ರಿಸಲ್ಟ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಪ್ರತಿ ಸ್ಟೂಡೆಂಟ್. ಹಾಗಾಗಿ ನಾವು ಸ್ಟ್ರೆಂತ್ ಕಡಿಮೆ ಇಟ್ಕೊಂಡಿದ್ದೀವಿ. ಸ್ಟ್ರೆಂತ್ ಕಡಿಮೆ ಇದ್ದಾಗ ಔಟ್ಕಮ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವಾಗ ಒನ್ ಆನ್ ಒನ್ ಟೀಚಿಂಗ್ಗಳು ಸಾಧ್ಯ ಆಗುತ್ತೆ. ನಮ್ಮಲ್ಲಿ 30-40 ಮಕ್ಕಳು ಇದ್ರೆ ಹೆಚ್ಚು ಒಂದು ಕ್ಲಾಸಲ್ಲಿ, ಸ್ಟಾಫ್ 80 ಜನ ಇರ್ತೀವಿ. ಹಂಗಾಗಿ ಟೀಚರ್ ರೇಷಿಯೋ ಕಡಿಮೆ ಇರುತ್ತೆ ಸ್ಟೂಡೆಂಟ್ಗೂ ಟೀಚರ್ಗೂ. ಅವಾಗ ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಒಂದೊಂದು ಮಗುಗೆ ಒಂದೊಂದು ಟೀಚರ್ ಅಂತ ಕೊಟ್ಟಾಗ ಆ ಟೀಚರ್ ಜವಾಬ್ದಾರಿ ಇರುತ್ತೆ ಆ ಮಗುದ ಬೆಳವಣಿಗೆಗಳು ಓದೋದು ಏನಿದೆ. ಆ ಟೀಚರ್ಸ್ಗಳು ತನ್ನ ಸ್ವಂತ ಮಗುವನ್ನು

0: ಅದೇ ರೀತಿ ಬೋರ್ಡ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರಿಂಗ್ ಫಾರ್ ಕ್ಲಾಸ್ ಎಕ್ಸಾಮ್ ಇಸ್ ಡಿಫ್ರೆಂಟ್, ಪ್ರಿಪೇರಿಂಗ್ ಸ್ಟೂಡೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಇಸ್ ಡಿಫ್ರೆಂಟ್. ಅಂಡ್ ICIC ಇಟ್ ಇಸ್ ಎ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಇನ್ ಆಲ್ ದ ಕಂಟ್ರೀಸ್. ವರ್ಲ್ಡ್ ಲೆವೆಲ್ ಪೇಪರ್ ಇದ್ದ ಇರುತ್ತೆ ಮತ್ತೆ ನ್ಯಾಷನಲ್ ರ್ಯಾಂಕಿಂಗ್. ಸೊ ನಮಗೇನು ಖುಷಿ ಅಂದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಮಕ್ಕಳು ಎಬೋ 90% ಅಲ್ಲಿ ಇದ್ದಾರೆ, ಮೆಜಾರಿಟಿ ಮಕ್ಕಳುಗಳು, ಮತ್ತೆ ಎಲ್ಲರೂ 100% ಇದ್ದಾರೆ ಅನ್ನೋದೊಂದು ಹೆಮ್ಮೆ ಮತ್ತೆ ಖುಷಿ ಕೊಡುವಂತ ವಿಚಾರ ಸರ್.
1: ನಿಮ್ಮ ಒಂದು ಒತ್ತಾಸೆಗೆ ನಮ್ಮ ಪೋಷಕರ ಒಂದು ಸ್ಪಂದನೆ ಹೇಗಿದೆ?
0: ನಮ್ಮ ಶಾಲೆ ಪೋಷಕರು ಅದೊಂದು ನಮ್ಮ ಪುಣ್ಯ ಅನ್ಸುತ್ತೆ ಸರ್, ನಮ್ಮ ಭಾಗ್ಯ. ನಮ್ಮ ಶಾಲೆಗಿರೋಂತ ಉತ್ತಮವಾದ ಪೋಷಕರುಗಳು ಸಾಮಾನ್ಯವಾಗಿ ನಾನು ಅಷ್ಟು ಬೇರೆ ಶಾಲೆಗಳಲ್ಲಿ ನೋಡಿದ್ನೋ. ನಮ್ಮ ಶಾಲೆ ಪೋಷಕರು ನಾವು ಏನು ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ನಾವು ಏನು ಹೇಳಿದ್ರು ನಾ ಏನಾದ್ರು ಒಂದು ಮಗುವಿನ ಹಿತದೃಷ್ಟಿಯಲ್ಲೇ ಈ ಶಾಲೆ ಈ ನಿರ್ಣಯಗಳು ತಗೊಳ್ಳುತ್ತೆ ಅನ್ನೋದು ಚೆನ್ನಾಗಿ ಮಂದಟ್ಟಾಗಿದೆ ಅವರಿಗೆ. ಹಾಗಾಗಿ ನಾವು ಏನು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅವರು. ಅರ್ಲಿ ಮಾರ್ನಿಂಗ್ ಕ್ಲಾಸ್ 5:30 ಅಂದ್ರೂ ಕಳಿಸ್ತಾ ಇದ್ರು, 6:30 ಅಂದ್ರೂ ಕಳಿಸ್ತಾ ಇದ್ರು, ಲೇಟ್ ಈವ್ನಿಂಗ್ ಕ್ಲಾಸಸ್ ಅಪ್ ಟು 10 ಮಾಡ್ತೀವಿ ಅಂದ್ರೂ ಕಳಿಸ್ತಾ ಇದ್ರು. ಊಟ ತಿಂಡಿ ಆಗಲ್ಲ ಅಂತಂದ್ರೂ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಿಕೊಡ್ತಿದ್ರು, ಇಲ್ಲಾಂದ್ರೆ ನಾವೇ ಇಲ್ಲೇ ಶಾಲೆ ಇದ್ವತ್ತಿಂದ ವ್ಯವಸ್ಥೆ ಮಾಡ್ತಿದ್ವಿ. ಪೋಷಕರ ಸ್ಪಂದನೆ ಸರಿಯಾಗಿರೋದ್ರಿಂದ ನಮಗೆ ಈ ರಿಸಲ್ಟ್ ಸಿಕ್ಕಿದ್ದು ಸರ್.
1: ಹಾಗಾಗಿ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಲಿಕ್ಕೆ
0: ಸಾಧ್ಯ
1: ಆಯಿತು. ಪೋಷಕರಿಗೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ತಾವು ಏನು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ?
0: ಪೋಷಕರಿಗೆ ಆಸ್ ಯೂಶಲಿ ವೆನ್ ದೇ ಹ್ಯಾವ್ ಆಪ್ಟೆಡ್ ICIC ಮೀನ್ಸ್ ಇಟ್ ಈಸ್ ಎ ಗುಡ್ ಚಾಯ್ಸ್. ICIC ಮಕ್ಕಳು ಓದಿರೋದ್ರಿಂದ ಸಂದೇಶ ಏನು ಅಂದ್ರೆ ಆ ಮಕ್ಕಳುಗಳಿಗೆ PUC ತುಂಬಾ ಹೆಲ್ಪ್ ಆಗುತ್ತೆ. ಅದರ್ ದ್ಯಾನ್ PUC ನೀವು ಬೇರೆ ಯಾವುದೇ ಸಬ್ಜೆಕ್ಟ್ಗಳಿಗೆ ಹೋದರೆ UG ಲೆವೆಲಲ್ಲಿ PG ಲೆವೆಲಲ್ಲಿ ICIC ಮಕ್ಕಳು ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ. ಬಿಕಾಸ್ ವಾಸ್ಟ್ ಸಿಲೆಬಸ್ ಇರುತ್ತೆ, ಡೀಪ್ ನಾಲೆಡ್ಜ್ಗೆ ಹೋಗ್ತಾರೆ, ಡೆಪ್ತ್ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಈ ಮಕ್ಕಳುಗಳು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಯು ಟೇಕ್ ದ ಸ್ಟಾಟಿಸ್ಟಿಕ್ಸ್, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಲ್ಲಿ ICIC ಮಕ್ಕಳುಗಳು ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಿರೋದು ಸಿಂಹಪಾಲಿರುತ್ತೆ ಈ ಮಕ್ಕಳುಗಳದ್ದು.
1: ನಿಮ್ಮ ಶಾಲೆಯ ಈ ಸಾಲಿನ ಗುರಿ ಏನು?
0: ಈ ಸತಿ 97 ನಮ್ದು ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ ಸರ್. ನೆಕ್ಸ್ಟ್ 97 ಬೆಟರ್ ಮಾಡಬೇಕು ಅಂತ. 98, 99 ಎಲ್ಲ ಹೋದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಸಿಕ್ಬಿಡುತ್ತೆ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಫಾರ್ ನ್ಯಾಷನಲ್ ರ್ಯಾಂಕಿಂಗ್ಸ್. ಈಗ ಸ್ಟೇಟ್ ರ್ಯಾಂಕಿಂಗ್ಸ್ ಅಲ್ಲಿ ಇದೀವಿ, ನೆಕ್ಸ್ಟ್ ನ್ಯಾಷನಲ್ ರ್ಯಾಂಕಿಂಗ್ಸ್ ಬರಾಗುತ್ತೆ ನಮ್ಮ ಮುಂದಿನ ಗುರಿ.
1: ನಿಮ್ಮ ಗುರಿ ಮತ್ತೆ ಆಶಯ ಏನಿದೆಯೋ ಅದು ಈಡೇರಲಿ. ಮತ್ತೊಮ್ಮೆ ನಮ್ಮ ಹಾಸನದಂತಹ ಪುಟ್ಟ ನಗರದಲ್ಲಿ ನಿಮ್ಮ ಶಾಲೆಯಲ್ಲಿ ಕಲಿತಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ಪ್ರಥಮ ದರ್ಜೆಯಲ್ಲಿ ಅವರು ಉತ್ತೀರ್ಣರಾಗುವ ಮಟ್ಟಿಗೆ ತಾವು ತರಬೇತಿಯನ್ನ ಮತ್ತೆ ಪಾಠ ಪ್ರವಚನಗಳನ್ನ ಮಾಡುವ ಮೂಲಕ ಸಾಧನೆಯನ್ನ ಮಾಡಿದ್ದೀರಿ. ಇದುವರೆಗೆ ನಿಮ್ಮ ಶಾಲೆಯ ಕಲಿಕೆಯ ಒಂದು ವೈಖರಿ ಹೇಗಿದೆ, ಮಕ್ಕಳು ಹೇಗೆ ಅದನ್ನು ಕಲಿತಾರೆ, ಪೋಷಕರು ಹೇಗೆ ಸಹಕರಿಸ್ತಾರೆ, ಶಿಕ್ಷಕರು ಹೇಗೆ ಅವ್ರಿಗೆ ಕಲಿಕೆಗೆ ಒತ್ತನ್ನು ಕೊಡ್ತಾರೆ ಅನ್ನುವಂಥ ವಿಚಾರಗಳನ್ನು ಬಹಳ ಸೊಗಸಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳ್ರಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
3: ಇದುವರೆಗೆ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ HN ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರ್ಕಲ್ಗುಡುವಿ ಮಧುಸೂದನ್.
1: ಇದುವರೆಗೆ ಸಾಧನೆಯ ಹಾದಿ
4: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ. ಇದರಲ್ಲಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೀಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2452258, 2462289, ಎಸ್ಟಿಡಿ ಕ್ರಮಾಂಕ 08172. 7:45 ಕನ್ನಡ ಚಿತ್ರಗೀತೆಗಳು, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟೀಯ ಮಟ್ಟದ ನೌಕಾಯಾನ ಮತ್ತು ಡ್ರಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಸಂದರ್ಶನ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತ ಚಲ್, ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಬೆಳಗ್ಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ವಿಶ್ವೇಶ್ವರ ಜಿ ಗಾಯತ್ರಿ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಜನತರಂಗ ಕಾರ್ಯಕ್ರಮದಲ್ಲಿ ಗಾಯಕ ಉಪನ್ಯಾಸಕರಾದ ಎಸ್ ಆನಂದ್ ಅವರ ಜೊತೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್, 9:00 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ತನ್ವಿಕಾ ವಿ, ದಿಗಂತ್ ಟಿ ಜನಿವಾರ ಹಾಗೂ ಎಂ ಗೌತಮ್ ರಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾದಿಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೇ ಲಿಸನಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌತಮ್ ಎಂಆರ್ ಅವರ ಗಾಯನವನ್ನು ಆಲಿಸಬಹುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಇದರಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಖದ ಅಲೆಗಳ ಲಕ್ಷಣಗಳು, ಕಾರಣಗಳು ಮತ್ತು ಪರಿಣಾಮ, ಈ ಕುರಿತು ಡಾ ಸಂತೋಷ್ ಬ್ಯಾಕೋಡ್ ಅವರೊಡನೆ ಸಂದರ್ಶನ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ, 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಲೋ ಫರ್ಮಾಯಿಷ್, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ವೈ ವಿ ಜನ್ಯ, ಸುಹಾನಿ ಹಾಗೂ ಧೀಮನ್ ಟಿ ಜನಿವಾರ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಇದರಲ್ಲಿ ಇನ್ಫೋಟೆಕ್, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ನಾಟಕ ಆ ಒಂದು ರಾತ್ರಿ, 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರ ಗಾನ, 10:30 ಗೀತ್ ಗಾಥಾ ಚಲ್. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡಾ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಆತ್ಮೀಯ ರೈತ ಬಾಂಧವರೇ ಕೇಳುಗರೆ, ಇಂದು ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ನಿಮ್ಮೊಂದಿಗೆ ನೇರ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. ಎಷ್ಟಡಿ ಕ್ರಮಾಂಕ 08172. ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಯೋಜನವನ್ನ ಮಾಡಿಕೊಳ್ಳಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೇ, ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹೊಳೆನರಸೀಪುರ ಇಲ್ಲಿನ 2026-27 ಸಾಲಿಗೆ ಸಂಸ್ಥೆಯ ಎನ್ಸಿವಿಟಿ ಸಂಯೋಜನೆ ಹೊಂದಿರುವ ವಿವಿಧ ವೃತ್ತಿಗಳ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ದಿನಾಂಕ 15/5/2026 ಕಡೆಯ ದಿನವಾಗಿರುತ್ತದೆ. ಅರ್ಹ ಅಭ್ಯರ್ಥಿಗಳು www.citi.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಸ್ಟುಡಿಯೋ ಸಮಯ ಆಗಿದೆ 6:15:09. ಇದು ಆಕಾಶವಾಣಿ ಹಾಸನ 102.2 MHz. ಭಾವಗೀತೆಗಳು.
2: ಶಿಕ್ಷಣ ರಂಗದಲ್ಲಿ 50ರ ಸುವರ್ಣ ಸಂಭ್ರಮದಲ್ಲಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2026-27 ಸಾಲಿನ ಪದವಿ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಕುರುಂಜಿ ಡಾಕ್ಟರ್ ವೆಂಕಟರಮಣಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲುಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ B++ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಕೋರ್ಸ್ಗಳೊಂದಿಗೆ ಹೊಸದಾಗಿ ಬಿಕಾಂನಲ್ಲಿ ಬಿಸಿನೆಸ್ ಡಾಟಾ ಅನಾಲಿಟಿಕ್ಸ್ ಹಾಗೂ ಬಿಸಿಎನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ಗಳು ಸೇರ್ಪಡೆಗೊಂಡಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೂ ಇದೆ. 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ 3 ರ್ಯಾಂಕ್ನ ಗೌರವ. ದಾಖಲಾತಿಗಾಗಿ ಸಂಪರ್ಕಿಸಿ 08257-230-331 ಆರ್ ಮೊಬೈಲ್ ನಂಬರ್ 7353-756-487.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
6: ಮೊದಲು ಜುಮ್ಕಿ
5: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
6: ಆದ್ರೆ ಆ ಜುಮ್ಕಿ
5: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
7: ಆರ್ಬಿಐ ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
8: ಕಾರ್ಯಕ್ರಮದ ಆರಂಭದಲ್ಲಿ ನೀವು ಕೇಳಲಿರುವ ಭಾವಗೀತೆ ಪೋತಿ ನರಸಿಂಹಾಚಾರ್ ಅವರ ರಚನೆಯದ್ದು. ಗಾಯನ ಎಂಎಸ್ ಶೀಲ ಮತ್ತು ಕೆಎಸ್ ಸುರೇಖಾ

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಸಮಯ ಆಗುತ್ತಲಿದೆ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ.

ಆಕಾಶವಾಣಿ ರಸವಾರ್ತೆ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ಪೂರ್ವಜರು ಮಾಡಿರೋ ಪ್ರಯೋಗಗಳ ಮುಂದೆ ನಮ್ಮ ತಂತ್ರಜ್ಞಾನವು ಡಮ್ಮಿ ಅನ್ನಿ. ಅವ್ರು ಮಾಡಿಬಿಟ್ಟಿದ್ದನ್ನ ಈಗ ನಾವು ಹೊಸ ಅನ್ವೇಷಣೆ ಅನ್ನೋ ರೀತಿ ಬೀಗ್ತಾ ಇದ್ದೀವಿ. ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿರೋ ರುದ್ರ ದೇವಾಲಯವೇ ಇದಕ್ಕೆಲ್ಲ ಸಾಕ್ಷಿ. ಈ ದೇವಾಲಯದ ಆವರಣದ ಒಂದು ಕಡೆ ಇಟ್ಟಿಗೆ ಹೇಗೆ ತೇಲುತ್ತೆ ಅನ್ನೋದನ್ನ ತೋರಿಸ್ತಾರೆ. ನೀರಿಗೆ ಹಾಕಿದ ಇಟ್ಟಿಗೆ ಸ್ಪಾಂಜ್ ರೀತಿ ತೇಲುತ್ತಲೇ ಇರುತ್ತೆ. ಇಂಥ ಇಟ್ಟಿಗೆನ ಬಳಸ್ಕೊಂಡೇ ನಮ್ಮ ಪೂರ್ವಿಕರು ಈ ದೇವಾಲಯದ ಗೋಪುರ ನಿರ್ಮಾಣ ಮಾಡಿರೋದಂತೆ. ಅದು ಯಾವಾಗ? ಕ್ರಿಸ್ತ ಶಕ 1213. ಕಾಕತೀಯ ದೊರೆ ಗಣಪತಿ ದೇವ ಅಂತ ಇದ್ದ. ಆತನ ಸೇನಾಪತಿ ರೇಚಲ್ಲ ರುದ್ರನು ಈ ಅಪ್ರತಿಮ ದೇವಾಲಯ ನಿರ್ಮಾಣ ಮಾಡಿದ್ದಾನೆ. ಈ ದೇವಾಲಯದ ಗೋಪುರ ಕಂಬಗಳ ಮೇಲಿನ ಭಾರ ಕಡಿಮೆ ಮಾಡೋಕೆ ಅಂತಲೇ ಈ ಟೆಕ್ನಿಕ್ ಬಳಸಿದ್ದಾರೆ. ಇಟ್ಟಿಗೆ ತೇಲುವ ಗುಟ್ಟನ್ನು ಈಗ ನಮ್ಮ ಹಿರಿಯ ಸಂಶೋಧಕರಾದ ಸೂರ್ಯನಾರಾಯಣ ಮೂರ್ತಿ ಅವರು ಹುಡುಕಾಡ್ಬಿಟ್ಟಿದ್ದಾರೆ. ಇಟ್ಟಿಗೆನ ಜೇಡಿ ಮಣ್ಣಿನ ಜೊತೆಗೆ ಸಾವಯವ ವಸ್ತುಗಳು, ಮರದ ಅಥವಾ ಭತ್ತದ ಹೊಟ್ಟನ ಬೆರೆಸಿ ಸುಟ್ಟು ತಯಾರಿಸಿದ್ದಾರೆ. ಅದಕ್ಕೆ ಈ ಇಟ್ಟಿಗೆಗಳು ನೀರಿಗಿಂತಲೂ ಹಗುರ, ಅತಿ ಹಗುರವಂತೆ. ಇನ್ನೊಂದು ವಿಚಾರ ಅಂದ್ರೆ ದೇವಾಲಯಕ್ಕೆ ಹಾಕಿರೋ ಪಾಯ ಕೂಡ ಭೂಕಂಪ ನಿರೋಧಕವಂತೆ. ಬೆರಗಾಗೋ ಇನ್ನೊಂದು ವಿಚಾರ ಅಂದ್ರೆ ಈ ಇಂಡೋನೇಷ್ಯಾದವರು ಬಿದಿರಲ್ಲಿ ರಸ್ತೆ ನಿರ್ಮಾಣ ಮಾಡಿರೋದು. ಅದರಲ್ಲೇನ್ ವಿಶೇಷ? ನಮ್ಮಲ್ಲಿ ಸಂಕಗಳನ್ನ ಇದ್ರಲ್ಲೇ ತಾನೇ ಕಟ್ಟೋದು ಅಂತೆಲ್ಲ ಕೇಳಬೇಡಿ. ಇದು ಬರೀ ರಸ್ತೆ ಅಲ್ಲ, ಬಿದಿರ ಹೈವೇನೆ. ಸೆಮರಾಂಗ್ ಡೆಮಾಕ್ ಸಮುದ್ರದ ಮೇಲೆ 15 ಕಿಲೋಮೀಟರ್ ಹೆದ್ದಾರಿ ಬಿದಿರಿಂದಲೇ ಎದ್ದು ನಿಂತಿದೆ. ಇದಕ್ಕಾಗಿ 1 ಕೋಟಿಯಷ್ಟು ಬಿದಿರ ಬೊಂಬುಗಳನ್ನ ಬಳಸಿದ್ದಾರೆ. ತಳಗಡೆ ಸಂಪೂರ್ಣ ಕೆಸರು ಕೆಸರು. ಈ ಕೆಸರ ಮುಂದೆ ಟಾರು ಸಿಮೆಂಟ್ನ ಆಟ ನಡೆಯೋಲ್ಲ. ಹಾಗಾದ್ರೆ ಬಿದಿರು ಕೊಳೆತು ನಾರೋಲ್ವಾ ಅಂತ ಡೌಟಿನ ಅಲೆ ನಿಮ್ಗೆ ಎದ್ದೇಳ್ಬಹುದು. ಬಿದಿರು 100 ವರ್ಷ ಬದುಕುತ್ತೆ. ಅದು ಹೇಗಂದ್ರೆ ಕೆಸರು ತಳಭಾಗದಲ್ಲಿ ಗಾಳಿನೇ ಆಡಲ್ಲ. ಆಮ್ಲಜನಕ ಇಲ್ಲದೆ ಇದ್ರೆ ಬ್ಯಾಕ್ಟೀರಿಯಾ ಬೆಳೆಯೋಲ್ಲ. ಮುಖ್ಯವಾಗಿ ಬಿದಿರ ಮೇಲೆ ಸಿಲಿಕಾ ಅನ್ನೋ ಹೊರಪದ್ರ ಇದೆ. ಇದರಿಂದ ಉಪ್ಪು ನೀರು ಬಿದಿರು ಮೈ ಮೇಲೆ ಬಿದ್ದರೂ ಕಮಕ್ಕಿಮಕ್ ಅನ್ನಲ್ಲ. ಜೊತೆಗೆ ಇದು ನೀರು ಗಾಳಿನ ತಡೆಯುತ್ತೆ. ರಸ್ತೆ ನಿರ್ಮಾಣ ಮಾಡೋ ಚಾಪೆಗಳಿಗೆ ಟ್ರೀಟ್ಮೆಂಟ್ ಬೇರೆ ಮಾಡ್ತಾರೆ. 17 ಲೇಯರ್ ಚಾಪೆ ಇದು. ಇದರ ಮೇಲೆ ಭಾರ ಬಿದ್ರೆ ಸಮಾನವಾಗಿ ಹಂಚಿಕೆ ಮಾಡುತ್ತೆ. ಅಷ್ಟು ಗಟ್ಟಿ. ಬಿದ್ರ ಹೈವೇನಲ್ಲಿ 40 ಟನ್ ಲಾರಿ ಕೂಡ ಇಲ್ಲಿ ಆರಾಮಾಗಿ 120 ಕಿಲೋಮೀಟರ್ ವೇಗದಲ್ಲಿ ಓಡಾಡಬಹುದಂತೆ. ಆಸ್ಟ್ರೇಲಿಯಾದ ಮಾರ್ಟಿನ್ ಹೇಡನ್ ಅನ್ನೋ ಪ್ರವಾಸಿಗರು ಓಡಾಡೋಕೆ ಇಂಡಿಯನ್ ಆಟೋ ಬಳಸ್ತಾ ಇರೋದೇ ಇಲ್ಲಿ ಘನ ರೋಚಕ. ಭಾರತದಲ್ಲಿ ಸುತ್ತಾಡೋಕೆ ಬಂದವರು ಹೀಗ್ ಬಂದ್ ಹಾಗೆ ಹೋಗ್ತಾರೆ. ಫ್ಲೈಟು, ಮೆಟ್ರೋ, ರೈಲ್ಗಳಲ್ಲಿ ಓಡಾಡಿ ಬಂದ್ ಕೆಲಸ ಮುಗಿಸ್ಕೊಳ್ತಾರೆ. ಆದ್ರೆ ಈ ಆಸ್ಟ್ರೇಲಿಯಾದ ಜಾಯಿಂಟ್ ಟ್ರಾವೆಲರ್ಸ್ ಕೊಚ್ಚಿಗೆ ಬಂದವರೇ ಬಸ್ಸು ಟ್ಯಾಕ್ಸಿ ಹತ್ತದೆ ನೇರವಾಗಿ ಆಟೋ ಹಿಡಿದ್ರು. ಇದೇ ಆಟೋದಲ್ಲಿ ಕೂತು ಹಳ್ಳಿ ಹಳ್ಳಿ ಅನ್ವೇಷಣೆಗೆ ಇಳಿದು ಬಿಟ್ಟಿದ್ದಾರೆ. ಯುವರಪ್ ಅಲ್ಲಿಗೆ ಆಟೋನೇ ಮನೆ, ಆಟೋನೇ ಆಫೀಸು, ಆಟೋನೇ ಫ್ಲೈಟು. ಇದಕ್ಕೆ ಹೇಗ್ ಬೇಕೋ ಹಾಗೆ ಮಾಡಿಫೈ ಕೂಡ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಹೀಗ್ ಮಾಡಿದ್ರಿ ಅಂದ್ರೆ ಈ ಸ್ಲೋ ಟ್ರಾವೆಲಿಂಗ್ ಈಸ್ ಬೆಸ್ಟ್ ಟ್ರಾವೆಲಿಂಗ್ ಅಂತಾರೆ. ದಿನಕ್ಕೆ 100 ಕಿಲೋಮೀಟರ್ ಡ್ರೈವ್ ಮಾಡೋ ಇವರು ಹೆದ್ದಾರಿಗೆ ಕಾಲೇ ಇಟ್ಟಿಲ್ಲ. ಬದಲಿಗೆ ಹಳ್ಳಿಗಳ ಮೇಲೆ ಗ್ರಾಮಾಂತರ ಸಾರಿಗೆ ತರ ಓಡಾಡ್ತಾ ಇದ್ದಾರಂತೆ. ಇವರ ಪ್ಲಾನ್ ಇರೋದು ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿ ತನಕ ಆಟೋದಲ್ಲೇ ಓಡಾಡಬೇಕು ಅಂತ. ಕೊಚ್ಚಿಯಿಂದ ಜೈಸಲ್ಮೇರ್ವರೆಗೆ ಸುಮಾರು 5,000 ಕಿಲೋಮೀಟರ್ ಆಗ್ಬೋದು. ಮಧ್ಯ ಮಧ್ಯೆ ಸಿಗೋ ಹಳ್ಳಿಗಳು, ಅಲ್ಲಿನ ಊಟ, ಆಟ, ಸಂಸ್ಕೃತಿ ಜೊತೆ ಬೆರೆಯೋದು ಇವರ ಗುರಿ. ಇವರನ್ನ ನೋಡಿದವರು ಭಲೇ ಹುಚ್ಚರು ಅಂತ ಅಂದಿದ್ದು ಸುಳ್ಳಲ್ಲ. ಹಾಗಂತ ಇವರೇನ್ ಬೆಪ್ಪರಂತೂ ಅಲ್ವೇ ಅಲ್ಲ. ಮೊನ್ನೆ ಹಂಗೇರಿಯ ಪ್ರಧಾನಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದ್ ಮಜಾ ನಡೀತು. ಇದ್ದಕ್ಕಿದ್ದಂತೆ ಜೊತೆಗಿದ್ದ ಜೋಲ್ಟ್ ಹೆಗಡೆಸ್ ಅನ್ನೋ ರಾಜಕಾರಣಿ ಡ್ಯಾನ್ಸೇ ಮೈ ಮೇಲ್ ಬಂದವರಂತೆ ಕುಣಿದಾಡಿದ್ರು. ಇವರನ್ನ ನೋಡ್ ನೋಡುತ್ತಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದಿದ್ದ ಇನ್ನಿತರರು ಮೈ ಮೇಲೆ ಡ್ಯಾನ್ಸ್ ಅನ್ನ ಆಹ್ವಾನಿಸ್ಕೊಂಡು ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು. ಹೆಗಡೆಸ್ ಮೈ ಮರೆತರು. ಟೈ, ಕೋಟು, ಬೂಟಲ್ಲೇ ಎದೆಯನ್ನ ಏರ್ ಗಿಟಾರ್ ಆಗಿಸ್ಕೊಂಡು ಭಲ್ಲೇ ಸ್ಟೆಪ್ ಹಾಕಿದ್ರು. ಸಂಸತ್ತಿನ ಮೆಟ್ಟಿಲುಗಳು ಕೂಡ ಇವರ ಡ್ಯಾನ್ಸಿಗೆ ತಲೆ ಆಡಿಸಿದ್ವು. ಹಂಗಾಗಿ ಹೆಗಡೆಸ್ ಈಗ ಡ್ಯಾನ್ಸಿಂಗ್ ಪೊಲಿಟೀಷಿಯನ್. ಚುನಾವಣಾ ರ್ಯಾಲಿಗಳಲ್ಲಿ ಇವರ ಡ್ಯಾನ್ಸೇ ಆಕರ್ಷಣೆ. ವೃತ್ತಿಯಲ್ಲಿ ಇವರು ವೈದ್ಯರು, 56 ವರ್ಷ ವಯಸ್ಸು. ಆದ್ರೂ ಏಜ್ ಮೀರಿದ ಡ್ಯಾನ್ಸ್ ಇವರದ್ದು ಅಂತ ಹೇಳ್ತಾ ಈ ವಾರದ ರಸವಾರ್ತೆ

0: ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇಲ್ಲಿಯವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ. ಕಳೆದ 10 ವರ್ಷಗಳಿಂದ ಹಾಸನದಲ್ಲಿ ಪ್ರಸಿದ್ಧವಾಗಿರುವ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ತನ್ನ 2ನೇ ಯೂನಿಟ್ ಅನ್ನು ಆರಂಭಿಸಿದ್ದಾರೆ. ಐಸಿಎಸ್ಇ ಪಠ್ಯ, ಪಂಚತತ್ವ ಶಿಕ್ಷಣ, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಕ್ರೀಡೆ, ಕರಾಟೆ, ಚೆಸ್, ಸಂಗೀತ, ನೃತ್ಯ, ಚಿತ್ರಕಲೆ ಹಾಗೂ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಸಾರಿಗೆ ವ್ಯವಸ್ಥೆ ಇದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಎಸ್ಆರ್ಎಸ್ ಪ್ರಜ್ಞಾ ವಿದ್ಯಾ ಸ್ಕೂಲ್ ಯೂನಿಟ್ 2, ಹಾಸನ ಮೈಸೂರು ರಸ್ತೆ KIADB ಹಾಸನ. ದೂರವಾಣಿ ಸಂಖ್ಯೆ 0817226278 ಅಥವಾ 9444831398.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟರ್ನಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ OPD ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ OPD ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, SJP ರಸ್ತೆ, KR ಪುರಂ, ಹಾಸನ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 2,60,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ಕೋಟಿ ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ ಶೇಕಡ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಸ್ಟುಡಿಯೋ ಸಮಯ ಸರಿಯಾಗಿ 6:50:18 ಇದು ಆಕಾಶವಾಣಿ ಹಾಸನ 102.2 MHz.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೀಶ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2462289, ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂತಹ ವಿಷಯ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿಯ ಕ್ರಮಗಳು ಮತ್ತು ಸುಧಾರಿತ ಬೇಸಾಯದ ಕ್ರಮಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಾಗುತ್ತೆ, ಜೊತೆಗೆ ಸಂವಾದವನ್ನು ಕೂಡ ನಡೆಸಲಾಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಸಾಮಾನ್ಯವಾಗಿ May 2 ಅಥವಾ ಕಡೆಯ ವಾರದಿಂದ ಈ ಆಲೂಗೆಡ್ಡೆ ಬಿತ್ತನೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂರಕವಾಗಿ ಮುಂಗಾರು ಮಳೆ ಮತ್ತು ವಾತಾವರಣ ಇದ್ದರೆ ಮಾತ್ರ ಮಾಡಲಾಗುತ್ತೆ, ಅಥವಾ ಆ ಒಂದು ವಾತಾವರಣ ಮತ್ತು ಸೂಕ್ತವಾದಂತಹ ಮಳೆ ಬೀಳುವವರೆಗೆ ಕಾಯಲಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಏಪ್ರಿಲ್ ಮೇ ತಿಂಗಳಲ್ಲೇ ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಉತ್ತಮವಾದಂತಹ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಮೇ ತಿಂಗಳ 2ನೇ ವಾರದಿಂದಲೇ ಬಿತ್ತನೆಯನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಇವತ್ತು ನಾವು ಈ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಈ ಬಿತ್ತನೆ ಬೀಜಗಳ ಆಯ್ಕೆ, ನಾಟಿಯ ಕ್ರಮಗಳು, ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆರಂಭದ ಒಂದು 5-10 ನಿಮಿಷಗಳ ಕಾಲ ಆಲೂಗೆಡ್ಡೆ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಅನ್ನುವಂತಹ ಒಂದು ಚಿತ್ರಣವನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾಡಿಕೊಡ್ತಾರೆ. ಆ ನಂತರ ನಿಮ್ಮೊಂದಿಗೆ ಸಂವಾದವನ್ನು ಮಾಡಲಾಗುತ್ತೆ. ಇವತ್ತು ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇರತಕ್ಕಂಥವರು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ಆರ್ ಯೋಗೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಸರ್, ನಮಸ್ತೆ.
4: ನಾನು ಪ್ರಾರಂಭದಲ್ಲಿ ಒಂದು ಪದವನ್ನು ಬಳಸಿದೆ ಸರ್, ಈ ಒಂದು ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆ ರಾಷ್ಟ್ರದಲ್ಲಿಯೇ ವಿಶಿಷ್ಟವಾಗಿ ಗುರುತಿಸಿಕೊಂಡಿದೆ.
5: ಹೌದು ಸರ್, ಹೌದು.
4: ಇದು ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ
5: ಸರ್? ಈಗ ಹಿಂಗಾರು ಹಂಗಾಮಿನಲ್ಲಿ ಅಂದರೆ ಬೇಸಿಗೆ ಹಂಗಾಮಿನಲ್ಲಿ ವಾಡಿಕೆಯಾಗಿ ಸರ್ವೇ ಸಾಮಾನ್ಯವಾಗಿ ನಮ್ಮ ದೇಶದ ಹಲವು ಭಾಗಗಳಲ್ಲಿ ನಾವು ಆಲೂಗೆಡ್ಡೆನ ಬೆಳೀತಾ ಇದ್ದೇವೆ. ಬೇಸಿಗೆ ಅಂದರೆ ತಮಗೆ ಗೊತ್ತಿರೋ ಹಾಗೆ ನವೆಂಬರ್ ತಿಂಗಳಿಂದ ಪ್ರಾರಂಭವಾಗಿ ಫೆಬ್ರವರಿ ತಿಂಗಳಿಗೆ ಎಂಡ್ ಆಗುವಂಥದ್ದು ಪ್ರತಿ ವರ್ಷ. ಆ ಅವಧಿನಲ್ಲಿ ನಮ್ಮ ದೇಶದ ಹಲವು ಭಾಗಗಳಲ್ಲಿ ಯಥೇಚ್ಛವಾಗಿ ಆಲೂಗೆಡ್ಡೆನ ಬೆಳಿತೀವಿ. ಅಂದರೆ ಅದು ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ್, ಮಧ್ಯಪ್ರದೇಶ, ಅಸ್ಸಾಂ, ಬಿಹಾರ, ಪಶ್ಚಿಮ ಬಂಗಾಳ, ಈ ರಾಜ್ಯಗಳಲ್ಲಿ ವಿಶೇಷವಾಗಿ ಆಲೂಗೆಡ್ಡೆನ ಬೆಳಿತೇವೆ. ಆದರೆ ಮುಂಗಾರು ಹಂಗಾಮಿನಲ್ಲಿ, ಮುಂಗಾರು ಹಂಗಾಮು ಅಂತ ಹೇಳಿದರೆ ಜೂನ್ ತಿಂಗಳಿಂದ ಪ್ರಾರಂಭಗೊಂಡು ಸೆಪ್ಟೆಂಬರ್ ತಿಂಗಳವರೆಗೆ ನಾವು ಆಲೂಗೆಡ್ಡೆನ ಬೆಳೆಯುವಂಥದ್ದು ಕೆಲವೇ ಕೆಲವು ಪ್ರದೇಶಗಳಲ್ಲಿ. ಅಂತಹ ಪ್ರದೇಶಗಳಲ್ಲಿ ನಮ್ಮ ಹಾಸನ ಜಿಲ್ಲೆ ಮುಂಚೂಣಿಯಲ್ಲಿದೆ. ಮುಂಗಾರು ಹಂಗಾಮಿನಲ್ಲಿ ನಮ್ಮ ದೇಶದಲ್ಲಿ ಆಲೂಗೆಡ್ಡೆ ಯಥೇಚ್ಛವಾಗಿ ಆಲೂಗೆಡ್ಡೆಯ ಪ್ರದೇಶಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯೂ ಸಹ ಒಂದು. ಏನಾಗ್ತದೆ, ಹಿಂಗಾರು ಹಂಗಾಮು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಆಲೂಗೆಡ್ಡೆನ ಎಲ್ಲ ಭಾಗಗಳಲ್ಲಿ ಬೆಳೆದು ಆಲೂಗೆಡ್ಡೆ ಬಂದಂತಹ ಉತ್ಪನ್ನವನ್ನು ಆಯಾ ರಾಜ್ಯಗಳ ಸ್ಟೋರೇಜ್ಗಳಲ್ಲಿ, ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಅಥವಾ ಶೈತ್ಯಗಾರಗಳಲ್ಲಿ ಶೇಖರಣೆ ಮಾಡ್ತಾರೆ ಅವರು. ಶೇಖರಣೆ ಆದಂಥ ಆಲೂಗೆಡ್ಡೆಯನ್ನು ವರ್ಷದ ಇತರೆ ತಿಂಗಳುಗಳಲ್ಲಿ, ಇತರೆ ದಿವಸಗಳಲ್ಲಿ ಅದನ್ನು ಏನೋ ಊಟ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಉಪಯೋಗಗಳಿಗೆ ಅದನ್ನು ಉಪಯೋಗ ಮಾಡ್ತೀವಿ ನಾವು. ಅಂದರೆ ನಾವು ಹೂವೆ ಮಾಡ್ಕೊಳ್ಬೋದು, ಮುಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಬೆಳೆಯೋದು ಇಲ್ಲದೆ ಹೋಗಿದ್ರೆ ನಾವು ವರ್ಷ ಪೂರ್ತಿ ಶೈತ್ಯಗಾರಗಳಲ್ಲಿ ಇದ್ದಂಥ ಆಲೂಗೆಡ್ಡೆನ ಉಪಯೋಗ ಮಾಡಬೇಕಾಗಿತ್ತು. ಸೊ ಆ ಕಾರಣಕ್ಕೋಸ್ಕರನೇ ಈ ನೋಡಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಒಂದು ಹೊಸ ಆಲೂಗೆಡ್ಡೆ ಅಥವಾ ತಾಜಾ ಆಲೂಗೆಡ್ಡೆ ಸಿಗೋದು ಎಲ್ಲಿ ಅಂತ ಹೇಳಿದರೆ ಅದು ಹಾಸನ ಅಥವಾ ದೇಶದ ಒಂದು ಮೂರ್ನಾಲ್ಕು ಕಡೆ, ಹಾಸನ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಭಾಗಗಳಲ್ಲಿ ಇಲ್ಲಿ ಬೆಳೆದಂಥ ಆಲೂಗೆಡ್ಡೆ, ತಾಜಾ ಆಲೂಗೆಡ್ಡೆ ನಮಗೆ ದೊರಕ್ತವೆ, ಅದನ್ನು ನಾವು ತಿನ್ನಲಿಕ್ಕೆ ಉಪಯೋಗ ಮಾಡ್ಬೋದು. ಯಾಕೆಂದರೆ ನೋಡಿ ಈಗ ನಾವೇನು ಹೇಳಿದ್ದು, ಈಗ ಬೇರೆ ರಾಜ್ಯಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಹಾರ್ವೆಸ್ಟ್ ಆದಂಥ ಆಲೂಗೆಡ್ಡೆಯನ್ನು ಶೈತ್ಯಾಗಾರಗಳಲ್ಲಿ ಶೇಖರಿಸಿಟ್ಟು ಅದನ್ನು ವರ್ಷದ ಇತರೆ ದಿನಗಳಲ್ಲಿ ನಾವು ಏನೋ ಅದನ್ನು ಉಪಯೋಗ ಮಾಡ್ತೀವಿ ಅದನ್ನು ಟೇಬಲ್ ಉದ್ದೇಶಕ್ಕಾಗಿ. ಸೊ ಆದರೆ ನಮ್ಮ ಜಿಲ್ಲೆಯಲ್ಲಿ ಬೆಳೆದಂಥ ಆಲೂಗೆಡ್ಡೆ ಆಗಸ್ಟ್ ಸೆಪ್ಟೆಂಬರ್ ಇರೋದ್ರಿಂದ, ನಮಗೆ ತಾಜಾ ಆಲೂಗೆಡ್ಡೆ ಸಿಗೋದ್ರಿಂದ ಮತ್ತು ಇಲ್ಲಿ ಗುಣಮಟ್ಟ ವಿಶೇಷವಾಗಿರೋದ್ರಿಂದ ಇದನ್ನು ನಾವು ತಾಜಾ ಆಲೂಗೆಡ್ಡೆ, ಹಾಸನದ ಆಲೂಗೆಡ್ಡೆ, ದೇಶದ ಇತರೆ ರಾಜ್ಯಗಳಲ್ಲಿ ಭಾಗಗಳಲ್ಲಿ ಆಲೂಗೆಡ್ಡೆಗೆ ಒಂದು ವಿಶೇಷ ಬೇಡಿಕೆ ಇದೆ. ಈಗ ನೀವು ಕೇಳಿದ ಪ್ರಶ್ನೆ ಭಾಳ ವಿಶೇಷವಾಗಿತ್ತು. ನೋಡಿ, ಕಳೆದ 15 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಇಡೀ ಆಲೂಗೆಡ್ಡೆ ವಿಸ್ತೀರ್ಣ ನೋಡಿದ್ದೆ ಆದರೆ ಸುಮಾರು 40-45 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿತ್ತು. ಆದರೆ ಈಗ ಕೇವಲ 5-6 ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ಬಂದಿದೆ. ಇದಕ್ಕೆ ಅನೇಕ ಕಾರಣಗಳಿದೆ, ನಾವು ಅದನ್ನು ವಿವರಿಸ್ತಾ ಹೋದರೆ ಅನೇಕ ಕಾರಣಗಳಿದೆ. ಸೊ ಆದ್ರೂ ಈ ಆಲೂಗೆಡ್ಡೆ 5-6 ಸಾವಿರ ಹೆಕ್ಟೇರ್ ಬಂದಿದೆ, ಅದನ್ನು ನಾವು ಜಾಸ್ತಿ ಮಾಡಬೇಕಾಗ್ತದೆ. ಅದಕ್ಕೆ ಏಕೆಂದರೆ ನಾನು ಈಗಾಗಲೇ ಹೇಳ್ದಂಗೆ ಅದಕ್ಕೆ ಒಂದು ವಿಶಿಷ್ಟ ಸ್ಥಾನಮಾನ ಇದೆ ಮತ್ತು ವಿಶೇಷವಾಗಿ ಜನಗಳು ಅದನ್ನು ಬಯಸ್ತಾರೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ತಾಜಾ ಆಲೂಗೆಡ್ಡೆ ಆಸನದಿಂದ ಬರ್ತದೆ ಅಂತ ಹೇಳಿದರೆ ಅದನ್ನು ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಸ್ಥರು ಮತ್ತು ಅದನ್ನು ಉಪಯೋಗ ಮಾಡಲಿಕ್ಕೆ ನಮ್ಮ ಗ್ರಾಹಕರು ಬಹಳ ತುದಿಗಾಲಲ್ಲಿ ನಿಂತಿರ್ತಾರೆ. ಸೊ ಅದರಿಂದ ನಾವು ಆಲೂಗೆಡ್ಡೆನೇ ಬೆಳಿಬೇಕಾಗಿದೆ, ಪ್ರೋತ್ಸಾಹ ಮಾಡಬೇಕಾಗಿದೆ, ಉತ್ತೇಜನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ, ಸೊ ಏನು ಹಿಂದೆ 40-50 ಸಾವಿರ ಹೆಕ್ಟೇರ್ ಇತ್ತು, ಆ 40-50 ಸಾವಿರ ಹೆಕ್ಟೇರ್ನ ನಾವು ಮತ್ತೆ ಪುನರ್ಸ್ಥಾಪಿಸ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆ ನಮ್ಮೆಲ್ಲ ಆಲೂಗೆಡ್ಡೆ ಬೆಳೆಗಾರರ ಸಹಕಾರ ಮತ್ತು ಬೇರೆ ನಮ್ಮೇನು ಸ್ಟೇಕ್ ಹೋಲ್ಡರ್ಸ್ ಅಂತೀವಿ ಆಲೂಗೆಡ್ಡೆ ಬೆಳೆಯಲ್ಲಿ, ಅವರೆಲ್ಲರೂ ನಾವು ಪಾಲ್ಗೊಳ್ಳುವಿಕೆಯನ್ನು ನಾವು ವಿಶೇಷವಾಗಿ ಬಯಸ್ತಾ ಇದ್ದೇವೆ. ಸೊ ಇದು ಹಾಸನ ಜಿಲ್ಲೆಯ ಆಲೂಗೆಡ್ಡೆ ವಿಶೇಷತೆ.
4: ಇನ್ನೂ ಸಾಕಷ್ಟು ವಿಶೇಷತೆಗಳು ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇದಾವೆ ಸರ್, ಅದನ್ನು ಚರ್ಚೆ ಮಾಡೋಣ. ಈಗ ನಮ್ಮ ಕೇಳುಗರು ಕರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾರು ಕರೆಯನ್ನು ಮಾಡಿದ್ದಾರೆ, ಅವರ ಸಮಸ್ಯೆಗಳು ಏನಿದ್ದಾವೆ ಅನ್ನೋದನ್ನು ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ, ಮಾತನಾಡಿ. ನಮಸ್ತೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮುಂದಿನ ಕರೆಗೆ ಹೋಗುವ ಮುನ್ನ ಮತ್ತೊಮ್ಮೆ ಹೇಳ್ತೇನೆ, ಇವತ್ತಿನ ಕೃಷಿ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿಯ ಕ್ರಮಗಳು ಮತ್ತು ಸುಧಾರಿತ ಬೇಸಾಯದ ಕ್ರಮಗಳು. ಈ ಒಂದು ಸಂವಾದದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಹೇಳಿದರೆ ನಮಗೆ ದೂರವಾಣಿ ಕರೆಗಳನ್ನು ಮಾಡಬೇಕಾಗತ್ತೆ. ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2 4 6 2 8 9 ಮತ್ತೊಂದು ಸಂಖ್ಯೆ

0: 24525588 ಎಸ್ಟಿಡಿ ಕೋಡ್ ಸಂಖ್ಯೆ 0817 ಈ ಸಂಖ್ಯೆಗಳಿಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ತಾವು ಪಡೆದುಕೊಳ್ಬಹುದು. ಸರ್, ಒಂದು ಪ್ರಶ್ನೆ ನನಗೆ ಅನ್ಸೋದೇನು ಅಂತ ಅಂದರೆ, ತಾವಾಗಲೇ ಹೇಳಿದ್ರಿ ಯಾಕೆ ಆಲೂಗಡ್ಡೆಗೆ ಮತ್ತು ಹಾಸನಕ್ಕೆ ವಿಶಿಷ್ಟವಾದಂತಹ ಸಂಬಂಧ ಇದೆ ಅಂತ ಹೇಳಿದರೆ, ಮುಂಗಾರು ಹಂಗಾಮಿನಲ್ಲಿ ಹಾಸನದಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆಯಲಾಗುತ್ತೆ ಅಂತ ಹೇಳಿದ್ರು.
1: ಹೌದು ಸರ್,
0: ಮುಂಗಾರು ಹಂಗಾಮಿನಲ್ಲಿ ಯಾಕೆ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ ಸರ್?
1: ಸರ್, ಇಲ್ಲಿ ಈಗ ಉತ್ತರ ಭಾಗದ ರಾಜ್ಯಗಳಲ್ಲಿ, ನಮ್ಮ ದೇಶದ ಉತ್ತರ ಭಾಗದ ರಾಜ್ಯಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅಲ್ಲಿ ಉಷ್ಣಾಂಶ ಬಹಳ ಜಾಸ್ತಿ ಇರುತ್ತೆ. ಅಲ್ಲಿ ಕಡಿಮೆ ಉಷ್ಣಾಂಶ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮುಂಗಾರು ಹಂಗಾಮಿನಲ್ಲಿ ಅಲ್ಲಿ ಉಷ್ಣಾಂಶ ಸುಮಾರು 35-45 ಡಿಗ್ರಿ ತನಕ ಉಷ್ಣಾಂಶ ಇರುತ್ತೆ ಅಲ್ಲಿ. ಆದರೆ ಚಳಿಗಾಲದಲ್ಲಿ, ಅಂದರೆ ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಅಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅಲ್ಲಿ ಉಷ್ಣಾಂಶ ಬಹಳ ಕಡಿಮೆ ಇರುತ್ತದೆ. ಸೊ ಆಲೂಗೆಡ್ಡೆ ಒಂದು ಚಳಿಗಾಲದ ಬೆಳೆ, ಅಂದರೆ ಉಷ್ಣಾಂಶ ಕಡಿಮೆ ಇರುವಂಥ ಬೆಳೆ. ಅದರ ಉಷ್ಣಾಂಶ, ಅದರ ಗೆಡ್ಡೆ ಅಭಿವೃದ್ಧಿಗೆ 20-25 ಡಿಗ್ರಿ ಬೇಕಾಗ್ತದೆ ಅದಕ್ಕೆ. ಸೊ ನಮ್ಮಲ್ಲಿ ಮುಂಗಾರು ಹಂಗಾಮಿನಲ್ಲಿ, ನಮ್ಮ ಹಾಸನ ಜಿಲ್ಲೆ ಅರೆ ಮಲೆನಾಡು ಭಾಗ ಆಗಿರೋದ್ರಿಂದ ಇಲ್ಲಿ ಉಷ್ಣಾಂಶ 20-25 ಡಿಗ್ರಿಗೆ ಬರ್ತದೆ ಆ ಸಮಯದಲ್ಲಿ. ಒಂದು ಮಳೆಗಾಲ ಮತ್ತು ಮಳೆ ಇರುತ್ತೆ ಆ ಸಂದರ್ಭದಲ್ಲಿ. ಜೊತೆಗೆ ತೇವಾಂಶನೂ ಸಹ 90-95% ತೇವಾಂಶ ಇರುತ್ತೆ ಆ ಸಂದರ್ಭದಲ್ಲಿ. ಸೊ ಅದರಿಂದ ಆ ಸಂದರ್ಭದಲ್ಲಿ ಇಲ್ಲಿ ಆಲೂಗೆಡ್ಡೆನ ಬೆಳೆಯಲಿಕ್ಕೆ ಒಂದು ವಾತಾವರಣ ಅವಕಾಶ ಮಾಡಿಕೊಟ್ಟಿದೆ. ನಮಗೆ ವಾತಾವರಣ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಮಣ್ಣು ಭಾಳ ಚೆನ್ನಾಗಿದೆ, ಅವಗುಣ ಹಾರಿತಿರೋದ್ರಿಂದ ನಾವು ಮುಂಗಾರು ಹಂಗಾಮಿನಲ್ಲಿ ಯಥೇಚ್ಛವಾಗಿ ಆಲೂಗೆಡ್ಡೆನ ಬೆಳಿತೀವಿ. ದೇಶದ ಯಾವುದೇ ಭಾಗದಲ್ಲಿ ಆಲೂಗೆಡ್ಡೆ ನಂಗೆ ಬೆಳಿಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಉಷ್ಣಾಂಶವನ್ನು, ನಿರ್ದಿಷ್ಟ ಉಷ್ಣಾಂಶದ ಮೇಲೆ ಅವಲಂಬಿತವಾಗಿರುವಂಥ ಬೆಳೆ ಇರೋದ್ರಿಂದ ನಾವು ಆ ಸಂದರ್ಭದಲ್ಲಿ ಆಲೂಗೆಡ್ಡೆನ ಆ ಸಂದರ್ಭದಲ್ಲಿ ಬೆಳಿತೀವಿ ಆ ಸಂದರ್ಭದಲ್ಲಿ. ಸೊ ಹಿಂದಿನ ದಿವಸಗಳಲ್ಲಿ ಇದನ್ನು ನಾವು ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇದ್ದೋ, ಈಗ ಅದು ಮಳೆ ಕಡಿಮೆ ಆಗಿರೋದ್ರಿಂದ ನಾವು ಮಳೆ ಆಶ್ರಿತ ಬೆಳೆದು ಇದೆ ಇಲ್ಲಿ, ಆದರೆ ನೀರಾವರಿ ಮೇಲೆ ಹೆಚ್ಚು ಅವಲಂಬಿತರಾಗಿ ನಾವೀಗ ಬೆಳೆಯನ್ನು ಬೆಳೀತಾ ಇದ್ದೀವಿ. ಸೊ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ, ಸೊ ದೇಶದ ಎಲ್ಲ ಭಾಗಗಳಲ್ಲಿ ಚಳಿಗಾಲದಲ್ಲಿ ಬೆಳೆಯನ್ನು ಬೆಳೆದ್ರೆ, ನಮ್ಮಲ್ಲಿ ಮುಂಗಾರಂಗದಲ್ಲಿ ಬೆಳೆಯನ್ನು ಬೆಳೆದ್ರಿಂದ, ಅಲ್ಲಿ ವರ್ಷದ ಆರಂಭದಲ್ಲಿ ಬೆಳೆ ಕೊಯ್ಲಾಗೋದ್ರಿಂದ, ವರ್ಷದ ಮಧ್ಯಭಾಗ ಬರೋದ್ರೊಳಗೆ ನಮಗೆ ಆಲೂಗೆಡ್ಡೆ ಗುಣಮಟ್ಟ ಕಳ್ಕೊಂಡಿರೋದ್ರಿಂದ, ಇದು ವರ್ಷದ ಮಧ್ಯಭಾಗದಲ್ಲಿ ನಮಗೆ ಹೊಸ ಆಲೂಗೆಡ್ಡೆ ಅಥವಾ ತಾಜಾ ಆಲೂಗೆಡ್ಡೆ ಸಿಗೋದ್ರಿಂದ ಇಲ್ಲಿಗೆ ಒಂದು ವಿಶೇಷವಾದಂತಹ ಒಂದು ಅವಕಾಶ ಇದೆ ಆಲೂಗೆಡ್ಡೆನೆ ಬೆಳೀಲಿಕ್ಕೆ.
0: ತಾವು ಹೇಳಿದಂಥ ಒಂದು ಎರಡು ಅಂಶಗಳು ಬಹಳ ಗಮನ ಸೆಳೆಯುವಂಥದ್ದು. ಒಂದು, ಮುಂಗಾರು ಹಂಗಾಮಿನಲ್ಲಿ ಒಂದು ನಿಗದಿತವಾದಂತಹ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಹಂಗಾಗಿ ಇಲ್ಲಿ ಆಲೂಗಡ್ಡೆಯನ್ನು ಬೆಳೀತಾರೆ ಅನ್ನೋಂಥದ್ದು ಒಂದು.
1: ಹೌದು.
0: ಎರಡನೇದು, ಹಾಸನದ ಆಲೂಗೆಡ್ಡೆ ಅಂತ ಹೇಳಿದ್ರೆ ಅದನ್ನ ಇಡೀ ದೇಶದಾದ್ಯಂತ ಕಾಯ್ತಾ ಇರ್ತಾರೆ.
1: ಹೌದು.
0: ಮುಂಗಾರು ಹಂಗಾಮಿನಲ್ಲಿ ಬೆಳೆದಿದ್ದು ಇದು ಬರುತ್ತೆ, ಈಗ ಫ್ರೆಶ್ ಆಗಿರುತ್ತೆ, ಇಂತಿಂತ ಹಬ್ಬಗಳಲ್ಲಿ ನಾವು ಬಳಕೆಯನ್ನು ಮಾಡಬಹುದು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅನ್ನೋಂಥದ್ದು ಎರಡು. ಸರ್, ಇದೆರಡೂ ಅಂಶಗಳನ್ನ ಇಟ್ಕೊಂಡು ನಮ್ಮ ಹಾಸನದ ಆಲೂಗೆಡ್ಡೆಗೆ ಏನಾದರೂ ಭೌಗೋಳಿಕ ಸೂಚಿ GI ಟ್ಯಾಗ್ನ ಕೊಡಿಸೋಂಥ ಪ್ರಯತ್ನಗಳಾಗ್ತಿದ್ದಾವೆ?
1: ಸರ್, ಈಗ ಏನಾಗ್ತದೆ, ಭೌಗೋಳಿಕ ನಾವು GI ಟ್ಯಾಗ್ ಅನ್ನ ಕೊಡಿಸ್ಬೇಕು ಅಂತ ಹೇಳಿದ್ರೆ, ನಾವು ಆ ಆಲೂಗೆಡ್ಡೆ ಇಲ್ಲಿಗೆ ಮಾತ್ರ ಸೀಮಿತ ಆಗಿರಬೇಕದು, ಬೇರೆ ಕಡೆ ಸೀಮಿತ ಆಗಿರಬಾರ್ದು. ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಬೇರೆ ಭಾಗದ ಬೀಜದ ಆಲೂಗೆಡ್ಡೆ ತಂದು ಇಲ್ಲಿ ಬೆಳೀತಾ ಇರೋದ್ರಿಂದ, ಮತ್ತೆ ನಾವು ಕಾಲಮಾನ ಬೇರೆ ಆಗಿರಬಹುದು, ಆದ್ರೂ ಸಹ ಆ ಬೆಳೆ ಬೇರೆ ಕಡೆ ಬೆಳೆದಂತ ಬೆಳೆನ ನಾವು ಇಲ್ಲಿ ತಂದು ಬೆಳೀತಾ ಇರೋದ್ರಿಂದ, ಮತ್ತೆ ಅದು ಈ ಭಾಗದಲ್ಲೇ, ಕೇವಲ ಈ ಭಾಗದಲ್ಲೇ ದೊರಕ್ತಾ ಇಲ್ಲದೆ ಇರೋದ್ರಿಂದ, ಅಂದ್ರೆ ಆ ಟೈಮಲ್ಲಿ ದೊರಕ್ತದ್ ಬಿಟ್ರೆ, ಬಟ್ ಬೇರೆ ಪಕ್ವದಲ್ಲಿ ಬೇರೆ ಕಡೆ ದೊರಕ್ತದದು. ಸೊ ಅದರಿಂದ ಅದಕ್ಕೆ GI ಟ್ಯಾಗ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. GI ಟ್ಯಾಗ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ಬೆಳೆ ಆ ಭೂಭಾಗದಲ್ಲೇ ಮಾತ್ರ ಬೆಳಿಬಹುದು, ಅದನ್ನ ಬೇರೆ ಕಡೆ ಬೆಳಿಲಿಕ್ಕೆ ಆಗೋದಿಲ್ಲ. ಅದನ್ನ ಅಂತ ಬೆಳೆಗೆ ಮಾತ್ರ ಭೌಗೋಳಿಕ, ಉದಾಹರಣೆಗೆ ನಂಜನಗೂಡು ರಸಬಾಳೆ, ಅಡಗಲಿ ಮಲ್ಲಿಗೆ, ಅಥವಾ ಉಡುಪಿ ಮಲ್ಲಿಗೆ, ಅಥವಾ ಮೈಸೂರು ಉಳ್ಳೆದೆಲೆ, ಅಥವಾ ನಮ್ಮ ಭಾಗದಲ್ಲಿ ಬೆಳೆಯುತ್ತಿರುವಂತಹ ಕೆಲವೊಂದು ಕಾಫಿ, ಅಥವಾ ನಮ್ಮ ಚಿಕ್ಕಮಗಳೂರು ಕೊಡಗಿನ ಕಿತ್ತಳೆ. ಸೊ ಆ ರೀತಿ ಬೆಳೆಗಳು, ಅಂದ್ರೆ ಆ ಬೆಳೆ ಆ ಭೂಭಾಗದಲ್ಲೇ ಮಾತ್ರ ಬೆಳಿಬೇಕು, ಬೇರೆ ಭಾಗದಲ್ಲಿ ಇರಬಾರ್ದು, ಅದಕ್ಕೆ ಮಾತ್ರ GI ಟ್ಯಾಗ್. ಇಲ್ಲಿ ನಾವು ಈ ಬೆಳೆಯನ್ನ ಬೇರೆ ಭಾಗದಲ್ಲಿ ಬೆಳೀತಾರೆ, ಬಟ್ ಈ ಕಾಲಮಾನದಲ್ಲಿ ಬೆಳೆಯೋದ್ರಿಂದ GI ಟ್ಯಾಗ್ ಕೊಡ್ಲಿಕ್ಕೆ ಇದರಲ್ಲಿ ಸ್ವಲ್ಪ ಕಷ್ಟ, ಅವಕಾಶ ಇಲ್ಲ ಇದಕ್ಕೆ.
0: ಇದಿಷ್ಟು ನಮ್ಮ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಅನೇಕ ವಿಚಾರಗಳು ಇದ್ದಾವೆ, ಅವುಗಳ ಚರ್ಚೆಯನ್ನು ಮಾಡಲಾಗುತ್ತೆ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಾವು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿಯ ಕ್ರಮಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ತಳಿಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೇರವಾಗಿ ಸಂವಾದವನ್ನು ಮಾಡಬಹುದು. ನೀವು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು ಸಂಖ್ಯೆ 24525588. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ, 24628 ಮತ್ತೊಂದು ಸಂಖ್ಯೆ 245258 ಎಸ್ಟಿಡಿ ಕೋಡ್ ಸಂಖ್ಯೆ 08172. ನೀವೀಗ ಕರೆಗಳನ್ನು ಮಾಡಬಹುದು. ಕರೆಗಳನ್ನು ಮಾಡಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ ಆರ್ ಯೋಗೇಶ್ ಅವರೊಂದಿಗೆ ನೀವು ನೇರವಾಗಿ ಸಂವಾದವನ್ನು ಮಾಡಬಹುದು. ಇನ್ನು ಕಳೆದ 15-20 ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ 40-60 ಸಾವಿರ ಹೆಕ್ಟೇರ್ವರೆಗೂ ಕೂಡ ಆಲೂಗೆಡ್ಡೆ ಬೆಳೆ ಬಿತ್ತನೆ ಆಗ್ತಾ ಇತ್ತು. ಈಗ ಅದು ಗಣನೀಯವಾಗಿ ಕುಸಿತವನ್ನು ಕಂಡಿದೆ ಅಂತೇಳಿ ಹೇಳಿದ್ರಿ. ಈ ಥರದ ಒಂದು ಕುಸಿತವನ್ನು ಕಾಣಲಿಕ್ಕೆ ಏನೆಲ್ಲ ಪ್ರಮುಖವಾದಂತಹ ಕಾರಣಗಳಿದ್ದಾವೆ?
1: ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಮುಖ್ಯವಾಗಿ ಒಂದು ಕುಫ್ರಿ ಜ್ಯೋತಿ ಅನ್ನೋ ತಳಿಯನ್ನು ನಾವು ಬೆಳೀತಾ ಇದ್ದು
0: ಸುಮಾರು ತುಂಬಾ ಜನಪ್ರಿಯ ಅದು.
1: ಹೌದು, ತುಂಬಾ ಜನಪ್ರಿಯ ತಳಿ. ಮತ್ತೆ ಅದು ಏನೋ ಬೇರೆ ಭಾಗಗಳಲ್ಲಿ ಬಹಳ ವಿಶಿಷ್ಟವಾಗಿ ಬೇಡಿಕೆ ಇರುವಂತಹ ತಳಿ. ಅದು ಅದು ನೋಡ್ಲಿಕ್ಕೆ ಬಹಳ ಚೆನ್ನಾಗಿರ್ತದೆ, ಶೈನಿಂಗ್ ಇರ್ತದೆ, ಮತ್ತೆ ರೌಂಡ್ ಇರೋದ್ರಿಂದ ಬೇರೆ ಭಾಗದ ಗ್ರಾಹಕರು ಬಹಳ ಚೆನ್ನಾಗಿ ಇಷ್ಟಪಡ್ತಾರೆ ಅದನ್ನ, ವಿಶೇಷವಾಗಿ ನಮ್ಮ ಟೇಬಲ್ ಉದ್ದೇಶಕ್ಕೆ, ಅಂದ್ರೆ ಸಾಂಬಾರ್ ಮಾಡ್ಲಿಕ್ಕೆ, ಪಲ್ಯ ಮಾಡ್ಲಿಕ್ಕೆ. ಸೊ ಆ ಕುಫ್ರಿ ಜ್ಯೋತಿ ತಳಿ ದೇಶದಲ್ಲಿ ಒಂದು ಪ್ರಾಮಿನೆಂಟ್ ತಳಿ. ಸೊ ಅದನ್ನ ನಮ್ಮ ಭೂಭಾಗದಲ್ಲಿ ಬಹಳ ಸುಮಾರು 30 ವರ್ಷದಿಂದ ನಾವು ಬೆಳೀತಾ ಇದ್ದೀವಿ ಅದನ್ನ. ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ, ಪಂಜಾಬ್ ರಾಜ್ಯದಿಂದ ಬೀಜವನ್ನು ತರಿಸಿಕೊಂಡು ಇಲ್ಲಿ ಕುಫ್ರಿ ಜ್ಯೋತಿ ತಳಿಯನ್ನು ಬೆಳೀತಾ ಇದ್ದು. ಅವಾಗ ಏನಾಗ್ತಿತ್ತು, ಕುಫ್ರಿ ಜ್ಯೋತಿ ತಳಿ ಅದು ಕೆಲವೊಂದ್ಸಲ ಕೆಲವೊಂದು ರೋಗಗಳಿಗೆ, ಕೀಟಗಳಿಗೆ ಅದು ಸ್ವಲ್ಪ ರೆಸಿಸ್ಟೆಂಟ್ ಇತ್ತು. ಅಂದ್ರೆ ಅದು ಅದಕ್ಕೆ ಆ ರೋಗಗಳನ್ನ, ಕೀಟಗಳನ್ನ ತಡೆಯುವಂತ ಶಕ್ತಿ ಇತ್ತು ಅದಕ್ಕೆ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅದು ಕಾಲಕ್ರಮೇಣ ಏನಾಯ್ತು, ಅದಕ್ಕೆ ಆ ಶಕ್ತಿಯನ್ನ ಕಳೆಯುವಂಥದ್ದು ಕಡಿಮೆ ಆಗ್ತಾ ಬಂತು, ಆ ಶಕ್ತಿ ಕುಂದಿತ್ತು. ಅವಾಗ ಏನಾಗ್ತು, ನಮ್ಮ ಜಿಲ್ಲೆನಲ್ಲಿ ಸುಮಾರು 2008-2009 ಒಂದು ಅಂಗಮಾರಿ ರೋಗ ಅಂತ ಪ್ರಾರಂಭವಾಯ್ತು. ಅವಾಗ ನಮ್ಮ ಭೂಭಾಗದಲ್ಲಿ, ನಮ್ಮ ಜಿಲ್ಲೆಗೆ ಈ ಪೆಪ್ಸಿ ಆಲೂಗೆಡ್ಡೆ ಅಂತ ಒಂದು
0: ಬಂತು.
1: ಅದರಲ್ಲಿ ಪೆಪ್ಸಿ ಆಲೂಗೆಡ್ಡೆ ಅಂದ್ರೆ ಚಿಪ್ಸ್ ಮಾಡ್ಲಿಕ್ಕೆ ಜಾಸ್ತಿ ಉಪಯೋಗ ಮಾಡ್ತಾರೆ. ಅದು ಸ್ವಲ್ಪ ಅಲ್ಪ ಕಾಲದ ಬೆಳೆ, ಅಂದ್ರೆ 70-80 ದಿವಸದೊಳಗೆ ಬರುವಂತ ಬೆಳೆ. ಬಟ್ ನಮ್ಮ ಜ್ಯೋತಿ ಬೆಳೆ 90-95 ಬರುವಂತ ಬೆಳೆ. ಅದೇನಾಯ್ತು, ಅದು ಸ್ವಲ್ಪ ಈ ಏನು ಪೆಪ್ಸಿ ವೆರೈಟಿಗಳಿದೆಯಲ್ಲ, ಅದು ಸ್ವಲ್ಪ ಈ ಆಲೂಗೆಡ್ಡೆ ಅಂಗಮಾರಿ ರೋಗಕ್ಕೆ ಜಾಸ್ತಿ ಏನೋ ಸಸೆಪ್ಟಬಲ್ ಆಗಿರುವಂತ, ಅದು ತಡೆಯುವಂತ ಶಕ್ತಿ ಇಲ್ಲ, ರೋಗ ನಿರೋಧಕ ಶಕ್ತಿ ಇಲ್ಲ ಅದರಲ್ಲಿ, ಆ ತಳಿಗಳಲ್ಲಿ. ಆ ಸಂದರ್ಭದಲ್ಲಿ ನಾವು ಜ್ಯೋತಿ ಬೆಳೆಯನ್ನು ಬೆಳೆತಿದ್ವಲ್ಲ, ಜ್ಯೋತಿ ತಳಿಯನ್ನು, ಅವಾಗ ಏನಾಗ್ತಿತ್ತು, ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತಾ ಬಂತು. ಆ ಸಂದರ್ಭದಲ್ಲಿ ನಾವು ಪೆಪ್ಸಿ ತಳಿಯನ್ನು ಇಲ್ಲಿ ಬೆಳೆದು ಅದಕ್ಕೆ ಬಂದಂತ ರೋಗ ಈ ತಳಿಗೆ ಹರಡ್ತು. ಹರಡಿದಾಗ ಇದು ಯಥೇಚ್ಛವಾಗಿ ಏನಾಯ್ತು, ಒಂದು ರಾತ್ರಿ ಇದ್ದಂತ ಬೆಳೆ ಮುಂದಿನ ರಾತ್ರಿ ನೋಡಿದ್ರೆ ಕಂಪ್ಲೀಟ್ ಅದು ನಾಶವಾಗ್ತಾ ಇತ್ತು. ಅಷ್ಟು ಪ್ರಮಾಣದಲ್ಲಿ ಅದು ಆ ಬೆಳೆಯನ್ನ ಬಾಧಿಸ್ತು ಆ ಸಂದರ್ಭದಲ್ಲಿ. ಅವಾಗಿಂದ ರೈತರು 1 ವರ್ಷ ಪ್ರಯತ್ನ ಪಟ್ಟರು, 2 ವರ್ಷ ಪ್ರಯತ್ನ ಪಟ್ಟರು, ಖಂಡಿತವಾಗಿಯೂ ಆ ಬೆಳೆನ ಉಳಿಸಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಬಟ್ ನಮ್ಮಲ್ಲಿ ಹಿಂದೆ ಏನಾಗ್ತಿತ್ತು, 2000 ದಶಕದಲ್ಲಿ ಏನಾಗ್ತಿತ್ತು, ಆಲೂಗೆಡ್ಡೆಯನ್ನು ಅವರು ಯಾವುದೇ ರೀತಿಯ ಔಷಧಿಯನ್ನು ಹೊಡೆದು ಹಂಗೆ ಬೆಳೀತಾ ಇದ್ರು. ಔಷಧಿ ರೀತಿ ಬೆಳೆದಂಗೆ, ಓನ್ಲಿ ಗೊಬ್ಬರ ಹಾಕೋರು, ನಮ್ಮ ರಾಗಿ ಬೆಳೆದಂಗೆ, ನಾನು ವಿಶೇಷವಾಗಿ ಹೇಳ್ಬೇಕು, ರಾಗಿ ಬೆಳೆದಂಗೆ ಬೆಳೀತಾ ಇದ್ರು. ಸೊ ಅದರಿಂದ ಆ ತಳಿಗೆ ರೋಗ ಯಾವಾಗ ಬರ ಸ್ಟಾರ್ಟ್ ಆಯಿತು, ಇವರು ಔಷಧಿ ಹೊಡಲಿಕ್ಕೆ ಪ್ರಾರಂಭ ಮಾಡಿದ್ರು.
0: ಬಟ್ ಒಂದು ಕರೆ ಇದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ. ಕರೆಗಳು ನಮಗೆ ಸಂಪರ್ಕ ಆಗ್ತಾ ಇಲ್ಲ ಸರ್.
1: ಆಯ್ತು, ಇರ್ಲಿ, ಕೇಳಿ ಅವ್ರು ಸಾಕು ಅವರು. ಅದೇನಾಯ್ತು, ಆಗ ಜ್ಯೋತಿ ತಳಿ ಆ ರೋಗಕ್ಕೆ ಅದನ್ನ ಏನು ರೋಗ ನಿರೋಧಕ ಶಕ್ತಿಯನ್ನ ಕಳ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಏನು ನಾವು ತಳಿಯನ್ನ ಬೇರೆ ತಳಿಗಳಲ್ಲಿ ಪರಿಚಯ ಮಾಡದ ರೈತರುಗಳು ಬೆಳೆದ್ರು. ಅವಾಗ ಆ ರೋಗ ಇದಕ್ಕೆ ಬಂತು, ಇದು ರೋಗ ನಿರೋಧಕ ಶಕ್ತಿ ಇನ್ನೂ ಕಡಿಮೆ ಆಯ್ತು, ನಮ್ಮಲ್ಲಿ ಔಷಧಿ ಹೊಡೆಯುವಂತಹ ಏನೋ ಅವ್ರಿಗೆ ನಮ್ಮ ರೈತರಿಗೆ ಇನ್ನೂ ಮಾಹಿತಿ ಇರಲಿಲ್ಲ. ಅದೇನಾಯ್ತು, ಮತ್ತೆ ಔಷಧಿಗಳು ಪ್ರಾರಂಭ ಮಾಡಿದ್ರು ಸಹ ನಾವು ಕಾಲಕ್ರಮೇಣ ಆ ರೋಗಕ್ಕೆ ತುತ್ತಾಗಿ ಬೆಳೆ ನಶಿಸ್ತಾ ಬಂತು. ರೈತರಿಗೆ ಆದಾಯ ಕಡಿಮೆ ಆಯ್ತು, ಆ ಬೆಳೆನ ಬಿಟ್ಟರು ಬೇರೆ ಬೆಳೆಗಳಿಗೆ ವಾಲಿದ್ರು ಅವರು. ಈಗ ಶುಂಠಿ ಆಗ್ಬೋದು, ಜೋಳ ಆಗ್ಬೋದು, ಬೇರೆ ಬೆಳೆ ಕಡೆಗೆ ವಾಲಿದ್ರು. ಈಗ ನೀವು ಯಾವುದೇ ಆಸಾದ ಭೂಭಾಗ ಪ್ರದೇಶಕ್ಕೆ ಹೋದ್ರೆ 2008-2009 100 ಎಕರೆ ಆಲೂಗೆಡ್ಡೆ ನೋಡ್ತಾ ಇದ್ದೋ ನಾವು. ಈಗ ನಾವು ಹೋದ್ರೆ 2-3 ಎಕರೆ ಎಲ್ಲೆಲ್ಲೋ ಪ್ಯಾಚ್ ಕಾಣ್ತಾ ಇದ್ದೀವಿ. ಸೊ ಅದರಿಂದ ಮುಖ್ಯ ಕಾರಣ ಈ ಆಲೂಗೆಡ್ಡೆಗೆ ಬಂದಂತ ಅಂಗಮಾರಿ ರೋಗ. ಅದಾದ ನಂತರ ನಮ್ಮ ಕಡೆಯಿಂದ ಒಂದು ಗುಣಮಟ್ಟದ ಬೀಜವನ್ನ ಸರಬರಾಜು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಔಷಧಿಗಳನ್ನ ಸರಬರಾಜು ಮಾಡ್ಲಿಕ್ಕೆ ಕಷ್ಟ ಆಯ್ತು. ರೈತರುಗಳು ಆ ಸಮಯಕ್ಕೆ ಬೇಕಂತ ಔಷಧಿಯನ್ನು ಹೊಡಿತಾ ಇರಲಿಲ್ಲ ಸಂದರ್ಭದಲ್ಲಿ. ಸೊ ಇವೆಲ್ಲ ಕಾರಣದಿಂದ, ಮುಖ್ಯವಾಗಿ ಅಂಗಮಾರಿ ರೋಗದ ಬಾಧೆಯಿಂದ ಈ ಬೆಳೆ 40,000-45,000 ಹೆಕ್ಟೇರ್ನಿಂದ 4,000-5,000 ಹೆಕ್ಟೇರ್ ಬಂದು ನಿಂತಿದೆ ಇವತ್ತು. ಸೊ ಅದೇ ಮುಖ್ಯ ಕಾರಣ ನಮ್ಮ ಕಡಿಮೆ ಆಗಲಿಕ್ಕೆ. ಸೊ ಅದಕ್ಕೆ ನಾವು ಈಗ ಬರ್ತಾ ಬರ್ತಾ ಅದನ್ನ ಹೇಗೆ ಅದನ್ನ ಇಂಪ್ರೂವ್ ಮಾಡುವಂಥದ್ದು, ಏರಿಯಾವನ್ನು ಇಂಪ್ರೂವ್ ಮಾಡುವಂಥದ್ದು, ಅಥವಾ ಬೆಳೆಯನ್ನು ಹೇಗೆ ಉಳಿಸುವಂಥದ್ದು, ತಳಿಗಳನ್ನ ಹೇಗೆ ಉಳಿಸುವಂಥದ್ದು ಮಾಡಿ ನಾವು ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೀವಿ ಇತ್ತೀಚೆಗೆ. ತಮಗೆ ನಾವು ವಿವರಣೆ ಕೊಡ್ತಾ ಬರ್ತೀನಿ ನಾನು. ಈಗೇನಾಗ್ತದೆ, ಈ ತಳಿಗೆ ನಾವು ತಳಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ, ಹೊಸ ತಳಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ. ಈಗ ಯಾವ ತಳಿ ಇರಬೇಕದು, ಅದು ವಿಶೇಷವಾಗಿ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ನಾವು ತಳಿಯನ್ನು ನಾವು ಪರಿಚಯ ಮಾಡಬೇಕಾಗಿದೆ ಈಗ. ಸೊ ಆ ನಿಟ್ಟಿನಲ್ಲಿ ನಾವು ರೋಗ ನಿರೋಧಕ ಶಕ್ತಿ

0: ಕೂತಿರುವಂತಹ ತಳಿಗಳನ್ನ ನಾವು ಈಗ ಪರಿಚಯ ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷದಿಂದ ನಾವು ಹಿಮಾಲಿನಿ ಕುಫ್ರಿ ಹಿಮಾಲಿನಿ ತಳಿಯನ್ನ ನಾವು ಕುಫ್ರಿ ಹಿಮಾಲಿನಿ ತಳಿಯನ್ನ ನಾವು ಪರಿಚಯ ಮಾಡಿದ್ವು. ಕುಫ್ರಿ ಹಿಮಾಲಿನಿ ತಳಿ ನಮ್ಮ ಈ ಅಂಗಮರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸೊ ಅದನ್ನು ಸ್ವಲ್ಪ ನಮ್ಮ ರೈತರು ಬೆಳೀತಾ ಇದ್ದಾರೆ ಈಗ. ಸೊ ಅದರಿಂದ ಒಂದು ಕುಫ್ರಿ ಹಿಮಾಲಿನಿ, ಈಗ ಇನ್ನೊಂದು ತಳಿ ಬಂದಿದೆ ಕುಫ್ರಿ ಕರಣ್ ಅಂತ, ಅದನ್ನು ನಾವು ಪರಿಚಯ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಈಗ ನಮ್ಮಲ್ಲಿ ಇರುವಂತದ್ದು ಒಂದೇ ಒಂದು ಗುಣಮಟ್ಟದ ಬೀಜಗಳನ್ನು ನಾವು ರೈತರಿಗೆ ನಮ್ಮ ವರ್ತಕರ ಮೂಲಕ ಅಥವಾ ಉತ್ಪಾದಕ ಸಂಸ್ಥೆಗಳ ಮೂಲಕ ಅಥವಾ ಏನು ಬೀಜಗಳು ಉತ್ಪಾದನೆ ಮಾಡ್ತಾರೆ ಆ ಕಂಪನಿಗಳ ಮೂಲಕ ನಾವು ಸರಬರಾಜು ಮಾಡಿಸ್ಬೇಕಾಗ್ತದೆ. ಜೊತೆಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಗಳನ್ನ ನಾವು ರೈತರಿಗೆ ಪರಿಚಯ ಮಾಡಿಕೊಡ್ಬೇಕಾಗ್ತದೆ. ಅದರಿಂದ ರೈತ ರೋಗ ನಿರೋಧಕ ಶಕ್ತಿ ಹೊಂದಿರುವ ತಳಿ ಬಂದ್ರೆ ಮತ್ತೆ ಆ ತಳಿ ನಮ್ಮ ರೈತರು ಇಷ್ಟಪಟ್ಟರೆ ಮತ್ತೆ ಆ ತಳಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದ್ರೆ ನಾವು ಆಲೂಗೆಡ್ಡೆ ನಮ್ಮ ನಮ್ಮ ನಮ್ಮ ಭಾಗದಲ್ಲಿ ಹಾಸನಲ್ಲಿ ಉಳಿಸಬಹುದಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಈಗ. ಸೊ ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡು ಹಲವಾರು ಕ್ರಮಗಳನ್ನ ಮಾಡಿದ್ದೇವೆ. ಸೊ ಈಗ ನಮ್ದು ಈಗ ಒಳ್ಳೆ ಸೀಸನ್, ಈಗ ಈಗ ನಮ್ಗೆ ಮಳೆ ಪ್ರಾರಂಭ ಆಗ್ತಾ ಇದೆ. ನಾವು ಆಲೂಗೆಡ್ಡೆನ ನಾವು ಈಗ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕಾಗಿದೆ. ಆ ಬಿತ್ತನೆ ಮಾಡ್ಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅಂತ ನಾವು ಆಗ್ಲೇ ತಮ್ಮ ಆಕಾಶವಾಣಿ ಮೂಲಕ ಪಲಸರಿ ಕಾರ್ಯಕ್ರಮದಲ್ಲೂ ಸಹ ನಾವು ಅನೇಕ ಪ್ರಚಾರ ಮಾಡ್ತಾ ಇದೀವಿ ಈಗ ಆಲ್ರೆಡಿ. ಆಲೂಗೆಡ್ಡೆ ಬಿತ್ತನೆ ಬೀಜ ಹಾಕಿ ಆ ರೀತಿಯನ್ನು ಇವತ್ತು ಸಹ ನಾನು ಆಲೂಗೆಡ್ಡೆ ಬೀಜ ಬಿತ್ತನೆ ಬೀಜ ಹೇಗಿರ್ಬೇಕು ಅಂತ ಅವರಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಮ್ಮ ರೈತರುಗಳು ಅಥವಾ ಬೆಳೆಗಾರರು ಅವರು ಬಿತ್ತನೆ ಬೀಜದ ಆಯ್ಕೆ ಮಾಡೋದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿದೆ. ಅವರು ಒಳ್ಳೆ ತಳಿ ಮತ್ತೆ ಒಳ್ಳೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಅವರು ಮಾರುಕಟ್ಟೆಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇ ಆದ್ರೆ ಖಂಡಿತವಾಗಿಯೂ ಬೆಳೆಯನ್ನ ಅವರು ಉಳಿಸಬಹುದು. ಈಗ ನೋಡಿ, ಒಳ್ಳೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ದೇ ಆದ್ರೆ ಅವರು ಔಷಧಿ ಅನ್ನ ಒಡೆಯೋದನ್ನ ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ರೈತರುಗಳು ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗ್ತದೆ ಮತ್ತೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಸೊ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡು ಅವರು ಬಿತ್ತನೆ ಮಾಡಿದ್ದೇ ಆದ್ರೆ ಆಲೂಗೆಡ್ಡೆ ಬೆಳೆಯನ್ನು ಯಥೇಚ್ಛವಾಗಿ ಅಥವಾ ಒಳ್ಳೆ ರೀತಿಯಲ್ಲಿ ಬೆಳೆದಕ್ಕೆ ಅನುಕೂಲ ಆಗ್ತದೆ. ಈಗ ಏನ್ ಮಾಡಬೇಕು, ಭೂಮಿ ಸಿದ್ಧತೆ ಮಾಡಿಕೊಳ್ಬೇಕು ಫಸ್ಟ್ ಅವರು. ಈಗ ನೋಡಿದ ನಮ್ಮಲ್ಲಿ ಏನಾಗಿದೆ, ಈಗ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇರ್ತಾರೆ. ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇರೋದ್ರಿಂದ ನಾವು ಆಲೂಗೆಡ್ಡೆಗೆ ವಿಶೇಷವಾಗಿ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಆಲೂಗೆಡ್ಡೆ ಬೆಳೆ ಸರಿಯಾಗಿ ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಈಗ ನಾವು ನಮ್ಮ ರೈತರುಗಳು ಯಾರಾದರೂ ಬಿತ್ತನೆ ಬೀಜವನ್ನು ಒಳ್ಳೆ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿ ಆಲೂಗೆಡ್ಡೆನ ಬೆಳಿಬಹುದು. ಏನು ನೋಡಿ, ನಮ್ಮ ಶುಂಠಿ ಬೆಳೆಗೆ ನಾವು ಬಿತ್ತನೆ ಬೀಜ ಜೊತೆಗೆ ಭೂಮಿಯನ್ನು ನಾವು 3-4 ತಿಂಗಳು ಮುಂಚೆನೆ ನಾವು ಸಿದ್ಧತೆ ಮಾಡ್ಕೊಳ್ತಿದ್ದೇವೆ. ಒಳ್ಳೆ ನೇಗಿಲಿಂದ ಉಳುಮೆ ಮಾಡ್ತೇವೆ, ಅದಕ್ಕೆ ಒಳ್ಳೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೇವೆ, ಜೊತೆಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಅದಕ್ಕೆ ನಮ್ಮ ರೀಕ ಗೊಬ್ಬರಗಳಾದಂತಹ ಜೈವಿಕ ಗೊಬ್ಬರಗಳಾದಂತಹ ಇದು ಏನು ಟ್ರೈಕೋಡರ್ಮ AMC ಅದಕ್ಕೆ ಮಿಶ್ರಣ ಮಾಡಿ ನಾವು ಹಾಕ್ತೇವೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ. ಸೊ ಈ ರೀತಿಯಾಗಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಹಾಕೋ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ಕಾಳಜಿಯನ್ನು ವಹಿಸ್ತೇವೆ ನಾವು ಶುಂಠಿ ಬೆಳೆನ ಬೆಳಿಬೇಕಾದ್ರೆ. ಅದೇ ರೀತಿ ಆಲೂಗೆಡ್ಡೆಗೂ ಸಹ ನಾವು ಏನು ಮಾಡಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಏನೋ ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಾವು ಆಲೂಗೆಡ್ಡೆನ ಉತ್ತಮ ರೀತಿಯಲ್ಲಿ ಬೆಳಿಬೋದಾಗ್ತದೆ. ಅದಕ್ಕೆ ಭೂಮಿ ಸಿದ್ಧತೆ ಬಹಳ ಮುಖ್ಯ. ನಮ್ಮ ರೈತರುಗಳು ಏನು ಮಾಡಬೇಕಾಗ್ತದೆ, ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಳೆ ಬಿದ್ದಾಗ ಸಂದರ್ಭದಲ್ಲಿ ಅವರು ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡಬೇಕಾಗ್ತದೆ. ಉಳುಮೆ ಮಾಡುವಂತಹ ಭೂಮಿಯನ್ನು ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಆ ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಿ ಇದು ಭೂಮಿ ಲೂಸ್ ಆಗಿರ್ತದೆ, ಮತ್ತು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಸಿಗೋದ್ರಿಂದ ಖಂಡಿತವಾಗಿ ಬೆಳೆ ಚೆನ್ನಾಗಿ ಬೆಳೀತದೆ. ಅದನ್ನು ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದೆ. ಭೂಮಿ ಸಿದ್ಧತೆ ಮಾಡಿಕೊಂಡ ನಂತರ ನಾವು ಒಳ್ಳೆ ಬೀಜವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಬೀಜ ಈಗ ನಾವಾಗಲೇ ನಾವು ನಮ್ಮ ಜಿಲ್ಲಾ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಈಗ ಬೀಜಗಳು ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತದೆ ಈಗ ಮುಂದಿನ ದಿನಗಳಲ್ಲಿ ಅವರಿಗೆ. ಈಗ ನಾವು ತೀರ್ಮಾನ ಮಾಡೋದ್ರಿಂದ May 15 ಮಾರುಕಟ್ಟೆ ಪ್ರಾರಂಭ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರುಗಳು ಮಾರುಕಟ್ಟೆಗೆ ಭೇಟಿ ನೀಡಿ ಮಾರುಕಟ್ಟೆಯಲ್ಲಿ ಉತ್ತಮ ಬ್ರ್ಯಾಂಡ್ನ ಉತ್ತಮ ಆಲೂಗೆಡ್ಡೆ ಬೀಜ ಎಲ್ಲಿ ಸಿಗ್ತದೆ ಆ ಬ್ರ್ಯಾಂಡನ್ನು ಗುರುತು ಮಾಡ್ಕೊಂಡು ಅವರು, ಮತ್ತು ತಳಿ ನಾನು ಹೇಳಿದ್ನಲ್ಲ ಕುಫ್ರಿ ಜ್ಯೋತಿ ಆಗ್ಬೋದು, ಕುಫ್ರಿ ಹಿಮಾಲಯನೇ ಆಗ್ಬೋದು, ಅಥವಾ ಬೇರೆ ಬೇರೆ ಚಿಪ್ಸ್ ವೆರೈಟಿಗಳ ತಳಿಗಳಾಗ್ಬೋದು, ಎಲ್ಲ ತಳಿಗಳನ್ನು ಬೆಳಿಬೋದು ಅವರು. ಆದರೆ ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಒಳ್ಳೆ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನೀವು ಕೇಳ್ಬೋದು, ಏನು ಒಳ್ಳೆ ಗುಣಮಟ್ಟದ ಬೀಜ? ಸೊ ಒಳ್ಳೆ ಗುಣಮಟ್ಟದ ಬೀಜ ಅಂತ ಹೇಳಿದರೆ ಮೊದಲು ಅವರು ಚೀಲವನ್ನು ಸುರಿದ ನಂತರ ಅದು ಕೋಲ್ಡ್ ಸ್ಟೋರೇಜ್ನಲ್ಲಿ ಅಂದರೆ ಶೈತ್ಯಾಗಾರಗಳಲ್ಲಿ ಸುಮಾರು 30-45 ದಿವಸದ ತನಕ, ಕನಿಷ್ಠ 30 ದಿವಸ, ಗರಿಷ್ಠ 45-60 ದಿವಸ ತನಕ.
1: ಒಂದು ಕರೆ ಇದೆ ಸರ್. ಹಲೋ
2: ಹಲೋ ಸರ್, ನಾವು ಅಸುಂತ ಶಾಂತಿರಾಮ್ ಮರ್ಕೋಲಿಂದ ಜಯರಾಜ್ ಅಂತ.
1: ಜಯರಾಜ್ ಅವ್ರು ಮಾತಾಡಿ.
2: ಈಗ ಆಲ್ರೆಡಿ ಆಲ್ರೆಡಿ ಈ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ, ರೇಟ್ ಏನೋ ಒಂದು ಫಿಕ್ಸ್ ಮಾಡಿದಾರೆ ಅಂತ ಬಂತು ವಿಷಯ. ಸಿಗ್ಬಹುದು ಕಡಿಮೆ ರೇಟ್ ಅಂದ್ರೆ ಅಂತ ಇದ್ದೀವಿ, ಅದು ಸರಿ ವಿಷಯ. ಆದ್ರೆ ಈಗ ಆಲೂಗಡ್ಡೆ ನಾವು ಕುಪ್ರಿ ಜೋತಿ ಕುಪ್ರಿ ಮಾಲಿನಿ ಯಾವುದೋ ಒಂದು ಐದಾರು ನಾಲ್ಕು ತಳಿ ಇದಾವೆ. ಆದ್ರೂ ಆಲೂಗಡ್ಡೆ ನಾವು ಎಷ್ಟೇ ಅವನ್ನ ಔಷಧಿ ಮೇಲೆ ಮೈಂಟೈನ್ ಮಾಡಿದ್ರು ಅಂಗಮಾರಿ ಕಾಯಿಲೆ ಅಟ್ಯಾಕ್ ಆಗುತ್ತಲ್ಲ, ಅದನ್ನ ಆ ಬೆಳೆ ಮಾರೋದಕ್ಕೆ ಒಂದು ಧೈರ್ಯ ಬರ್ತಾ ಸರ್.
0: ಹೌದು ದೇವರಾಜಿಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಈ ಅಂಗಮಾರಿ ರೋಗದ ಬಾಧೆಯಿಂದನೇ ನಾವು ಆಲೂಗಡ್ಡೆ ಬೆಳೆಯನ್ನ ಪ್ರತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ, ನಮ್ಮ ರೈತರುಗಳಿಗೆ ಧೈರ್ಯ ಬರ್ತಾ ಇಲ್ಲ ಬೆಳೀಲಿಕ್ಕೆ ಅಂತ. ಅದಕ್ಕೆ ನಾನು ಏನು ಹೇಳಿದ್ನಲ್ಲ ದೇವರಾಜಿಗ, ನಾವು ಮೊದಲು ಈ ಶುಂಠಿ ಬೆಳಿಬೇಕು ಅಂದರೆ ಹೇಗೆ ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ಭೂಮಿನ ತಯಾರಿ ಮಾಡ್ತೀವೋ ಆ ರೀತಿ ಆಲೂಗಡ್ಡೆಗೂ ನಾವು ತಯಾರಿ ಮಾಡಬೇಕಾಗ್ತದೆ. ಹಿಂದೆ ನಾವು ರಾಗಿ ಬೆಳೆದಂಗೆ ಯಾವಾಗಲೂ ಭೂಮಿ ಉಳುಮೆ ಮಾಡ್ತಾ ಇದ್ದೋ ಯಾವಾಗಲೂ ತಗೊಂಡು ಬೀಜ ಹಾಕಿಬಿಡ್ತಾ ಇದ್ದೋ, ಆದರೆ ಈಗ ಹಂಗೆ ಆಗೋದಿಲ್ಲ. ಭೂಮಿಯನ್ನು ನಾವು ಸ್ವಲ್ಪ ಫಲವತ್ ಮಾಡ್ಕೊಳ್ಬೇಕಾಗ್ತದೆ, ಫಸ್ಟ್ ಭೂಮಿಯನ್ನು ಫಲವತ್ ಮಾಡ್ಕೊಳ್ಳಿ ಒಂದು. ಆಯ್ತು ಹೇಳ್ಬಿಡ್ತಿದ್ದೆ ನಾನು ಅದು. ಆದಂತರ ನೀವು ತಳಿ ಉತ್ತಮ ತಳಿ ಈಗ ಜ್ಯೋತಿ ಬಿಡಿ, ಜ್ಯೋತಿ ನಾನು ಹೇಳ್ದಂಗೆ ಆಲೂಗಡ್ಡೆಗೆ ಭಾಳ ಅದು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದೆ ಅದು. ಅದಕ್ಕೆ ಈಗ ಕುಫ್ರಿ ಹಿಮಾಲಿನಿ ವೆರೈಟಿ ಬಂದಿದೆ, ಅದಕ್ಕೆ ನೀವು ಸರ್ವೇ ಸಾಮಾನ್ಯವಾಗಿ ಕುಫ್ರಿ ಹಿಮಾಲಿನಿ ವೆರೈಟಿ ಬೆಳೆದಂಥ ಸಂದರ್ಭದಲ್ಲಿ ಮಳೆ ಯಾವಾಗ ಯಥೇಚ್ಛವಾಗಿ ಬೀಳ್ತದೆ ವಿಶೇಷವಾಗಿ ಜುಲೈ ತಿಂಗಳ ಮಧ್ಯಭಾಗದಲ್ಲಿ ನಮಗೆ ಈ ತುಂತುರು ಮಳೆ ಶುರುವಾಗ್ತದಲ್ಲ, ಅವಾಗ ನೀವು ಖಂಡಿತವಾಗಿ ಒಂದು ಎರಡು ಔಷಧಿಯನ್ನು ಹೊಡಿಬೇಕಾಗ್ತದೆ. ಯಾವುದಾದ್ರೂ ಒಂದು ಎರಡು ಔಷಧಿಯನ್ನು, ಈ ರುಡೋಮಿಲ್ ಕಾಂಪೋನೆಂಟ್ ಆಗ್ಬೋದು ಅಥವಾ ಈ ಇಕ್ವೇಷನ್ ಫ್ರೂ, ಬೇರೆ ಬೇರೆ ಸಾಕಷ್ಟು ಔಷಧಿಗಳು ಬಂದಿದೆ, ಒಳ್ಳೊಳ್ಳೆ ಈ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಒಳ್ಳೊಳ್ಳೆ ಔಷಧಿಗಳು ಬಂದಿದೆ. ಆ ಔಷಧಿಗಳು ನೀವು ಎರಡು ಔಷಧಿಗಳನ್ನ ಹೊಡೆದ್ರೆ ಸಾಕು, ನಿಮಗೆ ಸ್ವಲ್ಪ ರೋಗವನ್ನು ಹತೋಟಿ ಮಾಡ್ಬೋದು. ನಾವು ಈಗಾಗಲೇ ನಾವು ಅದನ್ನು ಫೀಲ್ಡಲ್ಲಿ ನೋಡಿದ್ದೀವಿ, ಆಲೂಗಡ್ಡೆ ಬೆಳೆ ನೋಡಿದ್ದೇವ್ರಾಜ್. ಅದರಿಂದ ನೀವು ದಯಮಾಡಿ ಎಸ್ಪೆಷಲಿ ತುಂತುರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಔಷಧಿಯನ್ನು ಹೊಡಿಬೇಕಾಗ್ತದೆ. ಔಷಧಿಯನ್ನು ಹೊಡೆದ ನಂತರ ಮತ್ತು ತುಂತುರು ಬೆಳೆ ಪ್ರಾರಂಭ ಆದ ನಂತರ ಎಸ್ಪೆಷಲಿ ನಮಗೆ ಜುಲೈ 15 ಆಗಸ್ಟ್ 15 ತುಂತುರು ಮಳೆ ಜಾಸ್ತಿ ಇರ್ತದೆ ನಮ್ಮಲ್ಲಿ. ಸೊ ಅದರಿಂದ ಆ ಭಾಗದಲ್ಲಿ ನೀವು 1-2 ಸಲ ಔಷಧಿಯನ್ನು ಹೊಡೆದಿದ್ದೆ ಆದರೆ ಈ ಅಂಗಮಾರಿ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಅದನ್ನ ಕಡೆ ಗಮನ ಕೊಡಿದ್ದೀನಿ ದಯಮಾಡಿ. ಸೊ ಈ ಅಂಗಮಾರಿ ರೋಗ ಫಂಗಸ್ ರೋಗ ಇದು, ಫಂಗಲ್ ಆಗಿರೋದ್ರಿಂದ ಅದು ಮತ್ತೆ ಗಾಳಿನಲ್ಲಿ ಹರಡುತ್ತದೆ ರಾಜ. ಗಾಳಿನಲ್ಲಿ ಹರಡೋದ್ರಿಂದ ಅದು ಬಹಳ ಬೇಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡೋದ್ರಿಂದ ಸೊ ನಮ್ಮಲ್ಲಿ ಅವಾಗ ಹತೋಟಿ ಮಾಡೋದು ಕಷ್ಟ ಆಗ್ತದೆ. ಈಗ ನಿಮ್ಮಲ್ಲಿ ಪಕ್ಕದ ಜಮೀನಲ್ಲಿ ರೋಗ ಬಂದುಬಿಟ್ಟಿದ್ರೆ ನಿಮ್ಮ ಜಮೀನಿಗೆ ಒಂದು 2 ದಿನ ಬಿಟ್ಟು ರೋಗ ಬಂದೇ ಬಿಡ್ತದೆ ಅದು ಗಾಳಿನಲ್ಲಿ. ಸೊ ಹಾಗಿರೋದ್ರಿಂದ ಔಷಧಿಯನ್ನು ಸಿಂಪರಣೆ ಮಾಡೋದು ಒಂದು ನಮಗೆ ಸವಾಲು, ಆದ್ರೂ ಸಹ ಔಷಧಿನ ನಾವು ಸರಿಯಾಗಿ ಸಮಗ್ರವಾಗಿ ಸಮ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲದಲ್ಲಿ ಸಿಂಪರಣೆ ಮಾಡಿದ್ದೆ ಆದರೆ ನಾವು ಬೆಳೆಯನ್ನು ಉಳಿಸ್ಕೊಳ್ಬೋದು. ಆ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಿಮಗೆ, ಪ್ರತಿ ಹಂತದಲ್ಲೂ ಮಾಹಿತಿಯನ್ನು ಕೊಡ್ತೀವಿ ನಿಮಗೆ. ಸೊ ನೀವುಗಳು ಧೈರ್ಯ ಮಾಡಿ ಬೆಳೀರಿ, ವಿಶೇಷವಾಗಿ ಕುಫ್ರಿ ಹಿಮಾಲಯನ ವೆರೈಟಿಯನ್ನೇ ಬೆಳೀರಿ. ಈ ವರ್ಷ ಕುಫ್ರಿ ಕರ್ಣ ಅಂತ ಒಂದು ವೆರೈಟಿಯನ್ನು ತರ್ತಾ ಇದ್ದೀವಿ, ಅದು ನಮಗೆ ಮಾರುಕಟ್ಟೆ ಸಿಗುತ್ತೆ, ಅದನ್ನು ಸಹ ನಿಮಗೆ ಕೊಡ್ತೀವಿ ದೇವರಾಜ.
1: ಧನ್ಯವಾದ ದೇವರಾಜ್ ಅವರ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಗೆ ಹೋಗುವ ಮುನ್ನ ನಿಮ್ಮ ಕರೆಗಳು ನಮಗೀಗ ಸಂಪರ್ಕಕ್ಕೆ ಸಿಗ್ತಾ ಇದೆ. ನೀವು ಕರೆಯನ್ನು ಮಾಡಬಹುದು. ನೀವು ಕರೆಯನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು ಸಂಖ್ಯೆ 245-258 STD ಕೋಡ್ ಸಂಖ್ಯೆ 08172. ಆತ್ಮೀಯ ಕೇಳುಗರೆ, ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಆಲೂಗಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿಯ ಕ್ರಮಗಳು, ತಳಿ ಮತ್ತು ಸುಧಾರಿತ ಬೇಸಾಯ ಕ್ರಮಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೇರ ಸಂವಾದವನ್ನು ಮಾಡಬಹುದು. ಇನ್ನು ಈ ಬಿತ್ತನೆ ಬೀಜಗಳ ಗುಣಮಟ್ಟ ಸರ್,
0: ಹೌದು ಸರ್,
1: ಈ ಗುಣಮಟ್ಟವನ್ನು ರೈತ ಒಬ್ಬ ರೈತ ಅದನ್ನ ತಿಳಿದುಕೊಳ್ತಕ್ಕಂಥದ್ದು ಹೇಗೆ, ಇದು ಗುಣಮಟ್ಟದ್ದು ಅಲ್ಲ ಅಂತ ಹೇಳಿ
0: ಸರ್. ಈಗ ತಮ್ಗೆ ಅದನ್ನ ನಾನು ಹೇಳ್ತಾ ಇದ್ದೆ, ನಮ್ಮ ರೈತರುಗಳು ಗುಣಮಟ್ಟವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅವರು ಒಂದು ಮಾರುಕಟ್ಟೆಗೆ ಹೋದ ತಕ್ಷಣ ಏನು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಾಗಲಿ ಅಥವಾ ಮಾರಾಟ ಸಂಸ್ಥೆಗಳು ಏನು ಅವರು ಬೀಜವನ್ನು ಇಟ್ಟಿರ್ತಾರೆ, ಅದನ್ನು ಸುರಿದು ಮುಟ್ಟಿ ನೋಡಬೇಕಾಗ್ತದೆ. ಯಾವುದೇ ಆಲೂಗೆಡ್ಡೆ ಏನಾಗ್ತದೆ, ಆಲೂಗೆಡ್ಡೆ ಹಾರ್ವೆಸ್ಟ್ ಆದ ನಂತರ ಕನಿಷ್ಠ ಒಂದು 1.5 ತಿಂಗಳು ಕೋಲ್ಡ್ ಸ್ಟೋರೇಜ್ ಇಡಬೇಕಾಗ್ತದೆ. ಅದನ್ನು ಅದು ಡಾರ್ಮೆನ್ಸಿ ಪೀರಿಯಡ್ ಅಂತೀವಿ ನಾವು. ಆ ಟೈಮಲ್ಲಿ ನಾವು ಬಿತ್ತನೆ ಮಾಡಿದರೆ ಅದು ಮೊಳಕೆ ಹೊಡೆಯೋದಿಲ್ಲ,
1: ಹೊಡೆಯೋದಿಲ್ಲ.
0: ಆ ಡಾರ್ಮೆನ್ಸಿ ಆ ಅವಧಿ ಮುಗ್ದೋಗಿದ್ರೆ ಮಾತ್ರ ಮೊಳಕೆ ಹೊಡಿತದೆ ಅದು. ಸೊ ಅದನ್ನು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು, ಅವರು ಕ್ಷೇತ್ರದಲ್ಲಿ ಇಟ್ಟಿದ್ದಾರಾ ಇಲ್ವಾ, ಡಾರ್ಮೆನ್ಸಿ ಬ್ರೇಕ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ನಂತರ ಆಲೂಗಡ್ಡೆ ಕಣ್ಗಳಲ್ಲಿ ಸಣ್ಣ ಸಣ್ಣ ಮೊಳಕೆ ಪ್ರಾರಂಭ ಆಗಿರ್ತದೆ, ಅದು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅವರು ಮೊಳಕೆ ಪ್ರಾರಂಭ ಆಗಿದೆಯಾ ಅಂತ. ಅದಾದ ನಂತರ ಮೂರನೇದು ಸ್ವಲ್ಪ ಮೆತ್ತಗಾಗಿರ್ತದೆ, ಅದು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ನಾಲ್ಕನೇದಾದ ನಂತರ ಅದನ್ನು ಗಾತ್ರ ಬಹಳ ಮುಖ್ಯ. ಗಾತ್ರ ನಾವೇನು ಹೇಳ್ತೀವಿ, ಸೊ ಗ್ರಾಮ್ಗಳಲ್ಲಿ ಹೇಳೋದಾದ್ರೆ ಸುಮಾರು 35-40 ಗ್ರಾಮ್ ಅಥವಾ ಮ್ಯಾಕ್ಸಿಮಮ್ 50 ಗ್ರಾಮ್
1: ಒಂದು ಗಡ್ಡೆ.
0: ಈ ನಮ್ಮ ರೈತರು ಬಹಳ ಬುದ್ಧಿವಂತರಾಗಿದ್ದಾರೆ, ಅವರು ಈ ಬೇಬಿ ಆಲೂಗಡ್ಡೆ ಅಂತೀವಿ ಸಣ್ಣ ಆಲೂಗಡ್ಡೆ ಅಂತ ಅದನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ ಈಗ. ಆದರೂ ಮಾರ್ಕೆಟಲ್ಲಿ ಆ ಆಲೂಗಡ್ಡೆ ಸಿಗದಂಥ ಸಂದರ್ಭದಲ್ಲಿ ಅವರು ಒಂದು ಮೀಡಿಯಂ ಗಾತ್ರದ ಆಲೂಗಡ್ಡೆನ ತೆಗೆದಿದ್ದೆ ಆದರೆ ಓಕೆ, ಅವರು ಆಲೂಗಡ್ಡೆ ಮೀಡಿಯಂ ರೇಟ್ ಕಡಿಮೆ ಆದರೆ ಇಡೀ ಆಲೂಗಡ್ಡೆ ಅದೇ ರೀತಿ ಬಿತ್ತನೆ ಮಾಡ್ಬೋದು, ಓಲ್ ಆಲೂಗಡ್ಡೆಯಿಂದ ಬಿತ್ತನೆ ಮಾಡ್ಬೋದು, ಅಥವಾ ಆಲೂಗಡ್ಡೆನ 2 ಭಾಗ ಉದ್ದುದ್ದವಾಗಿ ಕತ್ತರಿಸಿ ಬಿತ್ತನೆಯನ್ನು ಮಾಡಬಹುದು ಅವರು. ಆ ನಿಟ್ಟಿನಲ್ಲಿ ನಮ್ಮ ರೈತರು ಯಾವುದೇ ಆಕರ್ಷಣೆಗೆ ಒಳಗಾಗದೆ ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ಅವ್ರದ್ದು ಬೇಸಾಯದಲ್ಲಿ ಅರ್ಧ ಭಾಗವನ್ನು ದಾಟ್ತಾ ಇದೆ ಅವರು. ಅವರು ಒಂದು ಸಲ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿಕೊಂಡು ಒಂದು ಎರಡು ಔಷಧಿಯನ್ನು ಹೊಡೆಯೋದನ್ನು ಕಡಿಮೆ ಮಾಡಿದ್ರು ಸಹ ಅವರಿಗೆ ಒಂದು ಉತ್ತಮ ಬೆಳೆ ಸಿಗಲಿಕ್ಕೆ ಅವಕಾಶ ಇದೆ. ಈಗ ನಮ್ಮ ರೈತರುಗಳು ಏನ್ ಮಾಡ್ತಾರೆ, ನಮ್ಮ ಬೆಳೆಗಾರರು, ನಾನು ನಮ್ಮ ಆಸನದಲ್ಲಿ ನಾನು ಆಸನ ಭಾಗದವನೇ ಆಗಿದ್ದರಿಂದ ಏನ್ ಮಾಡ್ತಾರೆ ಅವರು, ಯಾವುದೋ ಒಬ್ಬ ವ್ಯಾಪಾರಿ ಆಗಲಿ ಅಥವಾ ಯಾರೋ ಒಬ್ಬ ಸಂಸ್ಥೆ ಆಗಲಿ, ಅವರಿಗೆ ಏನೋ ಸಾಲದಲ್ಲಿ ಆಲೂಗಡ್ಡೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ ಅವರು ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ಅವನು ಸಾಲ ಅಂದ್ರೆ ನೋಡ್ಲಿಕ್ಕೆ ಆಗೋದಿಲ್ವಲ್ಲ, ಅವ್ರ ಮೂಲದಲ್ಲಿ ನಾವಿರ್ತೀವಲ್ಲ,
1: ದುಡ್ಡು
0: ಕೊಟ್ಟಿರೋದ್ರಲ್ಲಿ ಅವ್ರ ಮೂಲದಲ್ಲಿ ನಾವಿರ್ತೀವಿ. ಅವ್ರು ಯಾವುದೋ ತೊಳಿದ್ನೋ, ಯಾವುದೋ ಗುಣಮಟ್ಟದ ಆಲೂಗಡ್ಡೆ ಕೊಡ್ತಾರೆ, ಎಲ್ಲಿದ್ದೋ ಮಿಕ್ಸ್ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ತಗೊಂಡೋಗಿ ಹಾಕ್ತೀವಿ ನಾವು. ಅದು ಒಂದು ಫಸ್ಟ್ ಆಫ್ ಆಲ್ ಜರ್ಮಿನೇಟ್ ಆಗೋದಿಲ್ಲ, ಅಂದರೆ ಹುಟ್ಟೋದಿಲ್ಲ. ಅದಾದ ನಂತರ ಎರಡನೇದಾಗಿ ಅದು ಬೆಳೆದರೂ ಸಹ ಅದು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಆಗೇನಾಗ್ತದೆ, ಅದು ಅದ್ರ ಬೆಳೆ ಕುಂದುತ್ತದೆ, ಮತ್ತು ರೋಗ ಒಂದು ಸಣ್ಣ ಪ್ರಮಾಣದಲ್ಲಿ ರೋಗ ಬಂದರೂ ತಡೆಯೋ ಶಕ್ತಿ ಇರೋದಿಲ್ಲ. ಆಗ ಅದೇನಾಗ್ತದೆ, ಬೇಗ ಬೆಳೆ ನಾಶ ಆಗ್ತದೆ. ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ರೈತರುಗಳು ಮೊದಲು ಗುಣಮಟ್ಟದ ಬೀಜದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಈಗಾಗಲೇ ರೈತರಿಗೆ ಸಾಕಷ್ಟು ಮಾಹಿತಿ ಇದೆ, ನಮ್ಮನ್ನ ಪ್ರತಿದಿನ ನೂರಾರು ರೈತರು ಸಂಪರ್ಕ ಮಾಡ್ತಾರೆ, ಏನು ಗುಣಮಟ್ಟದ ಬೀಜ ಅಂದ್ರೆ, ಮತ್ತೆ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಯಾರ ಹತ್ರ ನಾವು ಆಲೂಗಡ್ಡೆ ವ್ಯಾಪಾರ ಮಾಡಬೇಕಾಗ್ತದೆ, ಯಾವ ತಳಿನ ತರಬೇಕಾಗ್ತದೆ ಅಂತ ನಮ್ಮ ರೈತರುಗಳು ಅದ್ರ ಕಡೆ ಜಾಸ್ತಿ ಗಮನ ಕೊಡಿ ದಯಮಾಡಿ. ನಾವು ಮಾಹಿತಿಯನ್ನು ಆಕಾಶವಾಣಿ ಮೂಲಕ ಕೊಡ್ತಾ ಇದ್ದೀವಿ, ಮತ್ತೆ ನಮ್ಮ ತಾಲೂಕಿಂದ ಆಯಾ ನಮ್ಮ ತಾಲೂಕು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಹೋಬಳಿಯ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ತಮಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ. ತಾವುಗಳಾದ ಮಾಹಿತಿಯನ್ನು ಪಡ್ಕೊಂಡು ಉತ್ತಮ ತಳಿ ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಆಲೂಗೆಡ್ಡೆ ಬೆಳೆ ನಮ್ಮಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ.
1: ಸರಿ, ಈಗ ತಳಿ ಸಾಕಷ್ಟು ಬೇರೆ ಬೇರೆ ಹೊಸ ಹೊಸ ತಳಿಗಳು ಬಂದಿದ್ದಾವೆ ಅಂತ ಹೇಳಿದ್ರೆ,
0: ಹೌದು ಸರ್,
1: ಅದ್ರ ಜೊತೆಗೆ ಹಳೆ ತಳಿಗಳು ಕೂಡ ಇದಾವೆ.
0: ಹೌದು,
1: ಏನು ಕುಫ್ರಿ ಜ್ಯೋತಿ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವು ಅದು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ.
0: ಹೌದು,
1: ಈ ನಿಟ್ಟಿನಲ್ಲಿ ಈ ತಳಿ ಆಯ್ಕೆಯನ್ನ ಹೆಂಗೆ ಮಾಡ್ಕೋಬೇಕು?
0: ಸರ್, ಈಗ ವಿಶೇಷವಾಗಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಇರೋದ್ರಿಂದ ನಾವು ಒಂದು ಗಮನ ಕೊಡಬೇಕಾಗ್ತದೆ, ಅಂಗಮಾರಿ ರೋಗಕ್ಕೆ ಯಾವ ತಳಿ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತಹ ತಳಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಜ್ಯೋತಿ ತಳಿಗೆ ಏನಾಗಿದೆ, ಸ್ವಲ್ಪ ನಿರೋಧಕ ಶಕ್ತಿ ಕಡಿಮೆ ಆಗಿದೆ, ಮತ್ತೆ ನಾವು ಅದಕ್ಕೆ ಜಾಸ್ತಿ ಔಷಧಿಯನ್ನು ಹೊಡಿಬೇಕಾಗ್ತದೆ. ಸೊ ನಿರೋಧಕ ಶಕ್ತಿಯನ್ನು ಕಡಿಮೆ ಆಗಿರೋದ್ರಿಂದ ಮತ್ತೆ ನಾವು ಜಾಸ್ತಿ ಔಷಧಿಯನ್ನು ಹೊಡೆದಲೇ ಇರೋದ್ರಿಂದ ಅದಕ್ಕೆ ಬೇಗ ರೋಗಕ್ಕೆ ತುತ್ತಾಗ್ತದೆ, ಹಾಳಾಗ್ತದೆ. ಸೊ ಅದೇ ರೀತಿ ಹಿಮಾಲಿನಿ ತಳಿ ಸ್ವಲ್ಪ ಅದು ಜಾಸ್ತಿ ನಿರೋಧಕ ಶಕ್ತಿ ಹೊಂದಿಲ್ಲ, ಒಂದು 50% ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅದಕ್ಕೆ ನಾವು ಒಂದು 2 ಸಲ ಔಷಧಿಯನ್ನು ಕಡಿಮೆ ಹೊಡೆದ್ರೂ ಸಹ ಒಳ್ಳೆ ಬೆಳೆ ಬರ್ತದೆ ಅದರಲ್ಲಿ. ಸೊ ಅದರಿಂದ ನಾವು ಈ ರೀತಿ ತಳಿಗಳು ಹಿಮಾಲಿನಿ ತಳಿಗಳನ್ನ ನಾವು ನಾವು ಬೆಳೆದ್ರೆ ಅನುಕೂಲ ಆಗ್ತದೆ. ಜೊತೆಗೆ ಈಗ ನಮ್ಮಲ್ಲಿ ಸಾಕಷ್ಟು ಈ ಪೆಪ್ಸಿ ತಳಿಗಳು, ಆಮೇಲೆ FC ಸೀರೀಸ್ ತಳಿಗಳು ಬಂದಿದೆ, ಅವೆಲ್ಲ ಚಿಪ್ಸ್ ವೆರೈಟಿಗಳು ಜಾಸ್ತಿ ಇವೆ, ಅವೆಲ್ಲ ಈ ಚಿಪ್ಸ್ ಮಾಡಲಿಕ್ಕೆ ಜಾಸ್ತಿ ಹೋಗ್ತವೆ. ಅದು ನಮ್ಮಲ್ಲಿ ಸಾಕಷ್ಟು ಆಕರ್ಷಣೀಯವಾಗಿದೆ ತಳಿಗಳು. ಅವನ್ನ ಬೆಳೆದಾಗ ನಮ್ಮ ರೈತರುಗಳು ಹೆಚ್ಚು ಗಮನ ವಹಿಸಿ ಅವಕ್ಕೆ ಟೈಮ್ಗೆ ಸರಿಯಾಗಿ ಔಷಧಿಯನ್ನು ಹೊಡಿಬೇಕಾಗ್ತದೆ. ಸೊ ಅದರಿಂದ ಅವರು ಸರಿಯಾಗಿ ಮಾಹಿತಿಯನ್ನು ತಿಳ್ಕೊಂಡು ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿ ಕಳ್ಬೇಕು ಅಂತ ನನ್ನ ಮನವಿ ಅವರಿಗೆ. ಸೊ ಈಗ ನಮ್ಮಲ್ಲಿ ವಿಶೇಷವಾಗಿ ಈ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವ ತಳಿ ಅಂತ ಹೇಳಿದ್ರೆ ಅದು ಕುಫ್ರಿ ಹಿಮಾಲಿನಿ ತಳಿ. ಸೊ ಅದನ್ನ ಆಯ್ಕೆ ಮಾಡಿಕೊಳ್ಳಿ ಜೊತೆಗೆ ಬೇರೆ ತಳಿಯನ್ನು ಬೆಳೆದ್ರೆ ತಾವು ಸೊ ಬೇಸಾಯ ಕ್ರಮಗಳಲ್ಲಿ ಸಮಗ್ರವಾಗಿ ತಾವು ಹತೋಟಿ ಮಾಡಬೇಕಾಗ್ತದೆ. ವಿಶೇಷವಾಗಿ ಔಷಧಿಗಳನ್ನ ನಾವು ಸೊ ನಿಯಮಿತವಾಗಿ ಹೊಡಿಬೇಕಾಗ್ತದೆ, ಅದನ್ನ ಬಹಳ ಅನುಕೂಲ ಆಗ್ತದೆ.
1: ಈಗ ಕುಫ್ರಿ ಜ್ಯೋತಿ ಇದೆಯಲ್ಲ ಸರ್, ಇದು ರೋಗ ನಿರೋಧಕ ಶಕ್ತಿಯನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ ಅಂತ ಹೇಳಿದ್ರೆ, ಇದನ್ನ ಮಾರುಕಟ್ಟೆಯಿಂದ ಏನಾದರೂ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ?
0: ಇಲ್ಲ, ಯಾಕಂತ ಹೇಳಿದ್ರೆ ಅದೇನಾಗ್ತದೆ, ಮಳೆಗಾಲದಲ್ಲಿ ಮಾತ್ರ ಅದು ಈ ರೋಗಕ್ಕೆ ತುತ್ತಾಗ್ತದೆ. ಅದೇ ನಮಗೆ ಸ್ವಲ್ಪ ಈ ಆಗಸ್ಟ್ ಆದ ನಂತರ ನಮ್ಮ ಕೆಲವೊಬ್ಬ ರೈತರು ಬೆಳೀತಾ ಇದ್ದಾರೆ ಇಲ್ಲಿ, ಆಗಸ್ಟ್ ಆದಂತಹ ಕೆಲವೊಬ್ಬ ರೈತರು ಬೆಳೀತಾರಲ್ಲ, ಅವಾಗ ಮಳೆ ಪ್ರಮಾಣ ಕಡಿಮೆ ಆಗ್ತದೆ.
1: ಮುಂಗಾರು ಹಂಗಾಮದಲ್ಲಿ ಆದರೂ ಅದನ್ನ
0: ಅವಾಯ್ಡ್
1: ಮಾಡಬಹುದು ಅಂದ್ರೆ ಮಾರುಕಟ್ಟೆನಲ್ಲಿ ಸಿಗಬಾರ್ದು, ಯಾಕಂದ್ರೆ ತಗೊಂಡು
0: ಏನ್ ಮಾಡ್ತಾರೆ, ಅದು ಮಾರುಕಟ್ಟೆನಲ್ಲಿ ಸ್ವಲ್ಪ ಬಹು ಬೇಡಿಕೆ ಇರುವಂತ ಬೆಳೆ ಈ ಉಪಯೋಗಕ್ಕೆ. ನಮ್ಮ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಅದನ್ನ ತೆಗೆದುಕೊಂಡೋಗಿ ಬೆಳೆದಕ್ಕೆ ಬಹಳ ವಿಶೇಷ ಗಣಸಿ ಭಾಗ ಅಥವಾ ಚನ್ನರಾಯಪಟ್ಟಣ ದಂಡಿಗನಹಳ್ಳಿ ಭಾಗದಲ್ಲಿ ಅಲ್ಲಿ ಸ್ವಲ್ಪ ಮಳೆ ಕಡಿಮೆ, ಅಂಥ ಭಾಗದಲ್ಲಿ ನಾವು ಈ ತಳಿಯನ್ನು ಬೆಳಿಬಹುದು. ಅದು ಒಂದೆರಡು ಒಳ್ಳೆ ಟೈಮ್ನಲ್ಲಿ ಒಂದೆರಡು ಒಳ್ಳೆ ಔಷಧಿ
1: ಹೊಡೆದು
0: ಕಂಟ್ರೋಲ್ ಆಗ್ತದೆ. ಸೊ ಅದರಿಂದ ಅಂಥ ಕಡೆ ಬೆಳಿಬೋದು, ನಾವು ಈಗಲೂ ಬೆಳಿಬೋದು ಅಂತ ಕಡೆ. ಸೊ ಎಲ್ಲಿ ಸ್ವಲ್ಪ ನಮ್ಮಲ್ಲಿ ಈ ತುಂತುರು ಮಳೆ ಜಾಸ್ತಿ ಬೀಳ್ತದಲ್ಲ, ನಮ್ಮ ಸಾಲ್ಗಾಮಿ ಹೋಬಳಿ ಆಗ್ಬೋದು ಅಥವಾ ಕಸ್ಬಾ ಹೋಬಳಿ ಆಗ್ಬೋದು ಅಥವಾ ಕಟಾಯಿ ಹೋಬಳಿನಲ್ಲಿ ತುಂತುರು ಮಳೆ ಜಾಸ್ತಿ ಬೀಳ್ತದೆ ಇಲ್ಲಿ. ಸೊ ಇಂಥ ಕಡೆ ಅದನ್ನ ಬೆಳೆದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನಾವೇ ಹೇಳ್ಬಿಡ್ತೀವಿ ಅವ್ರಿಗೆ. ಅಂದ್ರೆ ಅವರು ಈ ಮಳೆ ಸ್ವಲ್ಪ ಕಡಿಮೆ ಅಂದ್ರೆ ಬೆಳೆನ ಬಿತ್ತನೆ ಮಾಡಬಹುದು ಅವರು. ಸೊ ಅದರಿಂದ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಸೊ ಈ ಭಾಗದಲ್ಲಿ ಜಾಸ್ತಿ ಹಿಮಾಲಿನಿ ಪ್ರಮೋಟ್ ಮಾಡೋಣ, ಅಂತ ಕಡೆ ಸ್ವಲ್ಪ ಜ್ಯೋತಿ ಪ್ರಮೋಟ್ ಮಾಡೋಣ. ಜೊತೆಗೆ ಈಗ ಇನ್ನೊಂದು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ, ಕುಫ್ರಿ ಕರಣ್ ಅಂತ ಒಂದು ವೆರೈಟಿಯನ್ನ. ಅದಕ್ಕೂ ಸಹ ನಾವು ಟ್ರೈ ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಈ ಸಲ ಪರಿಚಯ ಆದರೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ನಮಗೆ ಅವಕಾಶ ಆಗ್ಬೋದು ಅಂತ ಹೇಳಿ ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಅದನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಮ್ಮ ರೈತರುಗಳು ವಿಶೇಷವಾಗಿ ನಾವು ಬ್ಯಾನ್ ಮಾಡೋದಕ್ಕಿಂತ ಅದು ಒಳ್ಳೆ ತಳಿಯಾಗಿರೋದ್ರಿಂದ ಅದನ್ನ ಯಾರ್ಯಾರು ಧೈರ್ಯವಾಗಿ ನಾನು ಬೆಳೆದು ಸರಿಯಾಗಿ ಔಷಧಿ ಹೊಡೆದು ಬೆಳೆದಿನಪ್ಪ ಅಂತ ಹೇಳಿ ಬೆಳೆದಿಲ್ಲ ಅದನ್ನು. ಬಟ್ ಅವ್ರು ಕರೆಕ್ಟಾಗಿ ಔಷಧಿ ಹೊಡಿಬೇಕು. ಈಗ ಹೆಂಗೆ ಶುಂಠಿಗೆ ನಾವು ಮುಂಜಾಗ್ರತೆ ವಹಿಸ್ತೀವಲ್ಲ, ನಿಮ್ಗೆ ಗೊತ್ತು ಶುಂಠಿ ಅಂದ್ರೆ ಎಷ್ಟು ಕಷ್ಟದ ಬೆಳೆ ಅಂತ. ಅದಕ್ಕೆ

0: ನಮ್ಮ ರೈತ ಆಲ್ರೆಡಿ ಉಪಯೋಗಿಸ್ತಿದ್ದಾರೆ, ಆಲ್ರೆಡಿ ಬೆಳೀತಾ ಇದ್ದಾರೆ ಅದನ್ನು. ಸೊ ಅದೇ ರೀತಿ ನಾವು ಆಲೂಗಡ್ಡೆನ ಬೆಳೆದಿದ್ದೆ ಆದರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಅದನ್ನು ನಾವು ಮನವಿ ಮಾಡೋದಿಷ್ಟೇ, ನೀವು ಆ ಕಾಲಕ್ಕೆ ತಕ್ಕನಾಗಿ ನಾವು ಬೆಳೆಗೆ ತಕ್ಕನಾಗಿ ನಾವು ಔಷಧಿಯನ್ನು ಮತ್ತು ಗೊಬ್ಬರವನ್ನು ಉಪಯೋಗ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೆ.
1: ಇನ್ನು ಈ ಸಾಲಿನ ಬಿತ್ತನೆ ಬೀಜದ ದರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಅಷ್ಟೇ ಸಭೆ ನಡೆದಿದೆ, ದರವೂ ಕೂಡ ನಿಗದಿಯಾಗಿದೆ. ಈ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಮತ್ತು ಎಷ್ಟು ದರ ನಿಗದಿ ಆಯಿತು ಅನ್ನೋಂಥದ್ದನ್ನು
0: ಸರ್, ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಸಭೆ ಸೇರೋದು, ನಾವು ಈ ವರ್ಷ ಏನೆಲ್ಲ ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಮಾರಾಟ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ನಮ್ಮಲ್ಲಿ ಆಲೂಗಡ್ಡೆ ಬೆಳೆಗಾರರು ಮತ್ತು ವರ್ತಕರು ಮತ್ತು ರೈತ ಸಂಘದ ಪ್ರತಿನಿಧಿಗಳು, ನಮ್ಮ ಮಾನ್ಯ ಸಂಸದರು, ಮಾನ್ಯ ಶಾಸಕರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವರೆಲ್ಲ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ನಾವು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಮುಖ್ಯವಾಗಿ ನಾವು ಆಲೂಗಡ್ಡೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾರಾಟ ಮಾಡಬೇಕಾಗ್ತದೆ, ಮತ್ತು ಜೊತೆಗೆ ಒಳ್ಳೆಯ ತಳಿಯನ್ನು ಮಾರಾಟ ಮಾಡಬೇಕಾಗ್ತದೆ. ಸೊ ಜೊತೆಗೆ ಒಳ್ಳೆ ಗುಣಮಟ್ಟದ ಆಲೂಗಡ್ಡೆಯನ್ನು ಮಾರಾಟ ಮಾಡಬೇಕು ಅಂತ ಇಲ್ಲಿ ಚರ್ಚೆಯಾಗಿ ನಾವು ಅನೇಕ ತೀರ್ಮಾನಗಳನ್ನ ಕೈಗೊಂಡಿದ್ದೇವೆ. ನನ್ನ ಮಾನ್ಯ ಬೆಳೆಗಾರರಲ್ಲಿ ಮನವಿ ಮಾಡೋದು ಅಂತ ಹೇಳಿದರೆ, ನೀವು ಯಾವುದೇ ಬೆಳೆಗಾರರ ಹತ್ರ ಮಾರಾಟಗಾರ ಹತ್ರ ಹೋದಾಗ ಒಳ್ಳೆ ತಳಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ಜೊತೆಗಳಿಗೆ ಸಂಬಂಧಪಟ್ಟಂಗೆ ಯಾವ ಟ್ರೇಡ್ ಮಾರ್ಕ್ ಇದೆ ಅದು, ಮತ್ತು ಎಲ್ಲಿಂದ ಆಲೂಗಡ್ಡೆ ಬಂದಿದೆ ಅದೆಲ್ಲ ಖಾತ್ರಿ ಮಾಡ್ಕೊಂಡು ಬಿಲ್ಗಳನ್ನ ತಗೊಳ್ಳಿ ಅವ್ರ ಕಡೆಯಿಂದ. ಆಲೂಗಡ್ಡೆ ಬೀಜದ ಅನ್ನೋದ್ರ ಬಗ್ಗೆ ಒಂದು ಬಿಲ್ನ ನೀವು ಖಾತ್ರಿ ಮಾಡ್ಕೊಳ್ಳಿ, ಅದಾದ ನಂತರ ಅವ್ರನ್ನ ನಾವು ತಾವು ಬಿತ್ತನೆ ಮಾಡಿ. ಸೊ ಬಿತ್ತನೆ ಮಾಡೋದ್ರ ಬಗ್ಗೆ ತಮಗೆ ನಾವು ಮನವರಿಕೆ ನಮ್ಮ ಕಾರ್ಯಕ್ರಮದ ಮೂಲಕ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಬಿತ್ತನೆ ಮಾಡೋದು, ಬೀಜೋಪಚಾರ ಮಾಡೋದ್ರ ಬಗ್ಗೆ ಮುಂದಿನ ದಿನಗಳು ತಿಳಿಸ್ಕೊಳ್ಳೋಣ ಅವ್ರಿಗೆ. ಮುಂದಿನ ದಿವಸಗಳಲ್ಲಿ ನೆಕ್ಸ್ಟ್ ಕಾರ್ಯಕ್ರಮ ಮೂಡಲಿ ಮುಂದಿನ ವಾರ ಸೋಮವಾರ ನೀವು ಅದನ್ನೇ ಪ್ರಚಾರ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಬಿತ್ತನೆ ಮಾಡೋದ್ರ ಬಗ್ಗೆ, ಬೀಜೋಪಚಾರದ ಬಗ್ಗೆ. ಈಗ ಆಲೂಗಡ್ಡೆ ಬೀಜದ ಬಗ್ಗೆ, ದರದ ಬಗ್ಗೆ ತಾವು ಕೇಳಿದ್ರಿ. ಆಲೂಗಡ್ಡೆ ದರವನ್ನು ನಾವು ನಮ್ಮೆಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ, ಸೊ ಅಲ್ಲಿ ರೇಟು ಇಲ್ಲಿಯ ಮತ್ತು ಸಾಗಾಣಿಕೆ ದರ ಮತ್ತು ಎಲ್ಲ ಕೋಲ್ಡ್ ಸ್ಟೋರೇಜ್ ದರ, ಲೋಡಿಂಗ್ ಅನ್ಲೋಡಿಂಗ್, ಮಾರ್ಕೆಟ್ ಸೆನ್ಸ್ ಎಲ್ಲವನ್ನು ಕನ್ಸಿಡರ್ ಮಾಡಿ ನಾವು ಈಗ ಕುಫ್ರಿ ಜ್ಯೋತಿ ತಳಿಗೆ 1200 ರೂಪಾಯಿ ಕ್ವಿಂಟಲ್ಗೆ 1200 ರೂಪಾಯಿ ನಿಗದಿ ಮಾಡಿದ್ದೇವೆ. ಆದರೂ ವರ್ತಕರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಸೊ ಆದರೆ ನಮ್ಮದೊಂದು ಏನು ಆಶಾಭಾವನೆ ಇದೆ ಅಂತ ಹೇಳಿದರೆ, ನಮ್ಮ ವರ್ತಕರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಈಗ ಕುಫ್ರಿ ಜ್ಯೋತಿಗೆ ನಾವು 1200 ನಾವು ಕ್ವಿಂಟಲ್ಗೆ ದರ ನಿಗದಿ ಮಾಡಿರೋದು ಜಿಲ್ಲಾ ಸಮಿತಿಯಲ್ಲಿ. ಮಾನ್ಯ ಸಂಸದರು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಮ್ಮನ್ನು ಎಲ್ಲ ಚರ್ಚೆ ಮಾಡಿ ನಿಗದಿ ಮಾಡಿದ್ದಾರೆ. ಸೊ ರೇಟ್ ಕಡಿಮೆ ಆದ್ರೆ ಸ್ವಲ್ಪ ಹೆಚ್ಚಿಗೆ ಮುಂದೆ ಬರ್ಬೋದು ಆಲೂಗಡ್ಡೆ
1: ಬೆಳಿಲಿಕ್ಕೆ.
0: ಸೊ ಏಕೆಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗಿದೆ, ಒಂದ್ಸಲ ಪ್ರಯತ್ನ ಪಡೋಣ ನಾವು, ಒಂದ್ಸಲ ಪ್ರಯತ್ನ ಪಡೋಣ ನಾವು, ಮುಂದೆ ಬರ್ಬೋದು ರೈತರುಗಳು, ಬೆಳೆಗಾರರು ಮುಂದೆ ಬರ್ಬೋದು. ಅದೊಂದು ಆಶೆ ಬರ ನಮ್ಮಲ್ಲೂ ಸಹ ಇದೆ. ಈ ಸಲ ರೇಟು 1200 ರೂಪಾಯಿ ಇದೆ ಕ್ವಿಂಟಲ್ಗೆ. ಈಗ ನಮ್ಗೆ ಒಂದು ಎಕರೆಗೆ ಬಿತ್ತನೆ ಮಾಡಲಿಕ್ಕೆ ಸುಮಾರು 6 ಕ್ವಿಂಟಲ್ ಬೇಕಾಗ್ತದೆ. 6 ಕ್ವಿಂಟಲ್ ಅಂದರೆ ನೀವು ಲೆಕ್ಕ ಹಾಕಿ 7200 ರೂಪಾಯಿ ಬಿತ್ತನೆ ಬೀಜ ಆಗ್ತದೆ, ಮತ್ತೆಲ್ಲ ಸೇರಿ 1-8 ಸಾವಿರ ರೂಪಾಯಿ ಖರ್ಚಾಗ್ಬೋದು ಬಿತ್ತನೆ ಬೀಜಕ್ಕೆ, ಔಷಧಿ ಗಿಷ್ಟಿ ಅದು ಎಲ್ಲ ಸೇರಿ. ಸೊ ಅದರಿಂದ ನಮಗೊಂದು ಆಶಾಭಾವನೆ ಇದೆ, ಈ ಸಲ ಜಾಸ್ತಿ ಜನ ರೈತರುಗಳು ಮುಂದೆ ಬಂದು ಆಲೂಗಡ್ಡೆನೇ ಬೆಳೀತಾರೆ ಅಂತ. ನಾನು ನಮ್ಮಲ್ಲಿ ಆಲೂಗಡ್ಡೆ ಉತ್ಪಾದಕ ಕಂಪನಿಗಳಾಗಲಿ ನಮ್ಮ ವರ್ತಕರಿಗೆ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಮತ್ತು ಒಳ್ಳೆ ಗುಣಮಟ್ಟದ ಬೀಜವನ್ನು ನಮ್ಮ ಬೆಳೆಗಾರರಿಗೆ ಕೊಡಿ, ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ಕೊಡಿ ಅವರಿಗೆ. ಯಾಕಂದರೆ ಆಲೂಗಡ್ಡೆ ಈಗಾಗಲೇ ಸ್ವರ್ಗಿ ಹೋಗಿಬಿಟ್ಟಿದೆ, ನಮ್ಮ ಬೆಳೆಗಾರರು ಸ್ವರ್ಗಿದ್ದಾರೆ, ಬೆಳೆಗಾರರು ಸ್ವರ್ಗಿದ್ದಾರೆ. ಆಲೂಗಡ್ಡೆ ಬೆಳೆದು ರೋಗವನ್ನು ಹತೋಟಿ ಮಾಡ್ಲಿಕ್ಕೆ ಆಗದಲ್ಲೇ ಕೊಡಗಿದ್ದಾರೆ ಅವರು. ಅದನ್ನು ನಾವು ಅವ್ರನ್ನ ಸರಿದೂಗಿಸ್ಬೇಕಂತ ಹೇಳಿದ್ರೆ, ನಾವು ಈ ಸಲ ಏನಾದರೂ ಒಳ್ಳೆ ಗುಣಮಟ್ಟದ ಬೀಜವನ್ನು, ಒಳ್ಳೆ ಗುಣಮಟ್ಟದ ಆಲೂಗಡ್ಡೆಯನ್ನು ಜೊತೆಗೆ ಒಳ್ಳೆ ದರದಲ್ಲಿ ಇತರೆ ತಳಿಗಳು ನೂತನ ತಳಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಅದರದ್ದು ಈ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದೆ. ಇದಕ್ಕಿಂತ ಒಂದು 300-400 ರೂಪಾಯಿ, 200-300 ರೂಪಾಯಿ ವೇರಿ ಆಗ್ತಾ ಇರ್ತದೆ ಅದು. ಈಗ ಕುಫ್ರಿ ಹಿಮಾಲಯ ನೀವು 1600-1700 ಈ ರೀತಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಮಾರ್ಕೆಟ್ ಚರ್ಚೆ ಮಾಡಿದ್ದೇನೆ.
1: ನಿಗದಿ ಮಾಡಲಿಲ್ಲ
0: ಅಂತ ಹೇಳಿದ್ರೆ ಅದೇನಾಗ್ತದೆ, ಈ ಬೇರೆ ತಳಿಗಳನ್ನ ಕಂಪೇರ್ ಮಾಡಿದರೆ ಅದ್ರದ್ದು ಸ್ವಲ್ಪ ಈ ತಳಿಗಳಿಗಿಂತ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇರ್ತದೆ ಅದು. ಅವಾಗ ಏನು ಮಾಡೋಕ್ಕೆ ನಾವು ತಳಿಯವರು ಚರ್ಚೆ ಮಾಡಿ ನಿಗದಿ ಮಾಡಬೇಕಾಗ್ತದೆ, ಅದು ಒಂದು ದೊಡ್ಡ ಸಭೆನೇ ಆಗಿಬಿಡ್ತದೆ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಬೇಸಿಕ್ ಒಂದು ಆಲೂಗೆ ತಳಿಗೆ ಇಟ್ಬಿಡ್ತೀವಿ, ಒಂದು ಆಲೂಗೆಡ್ಡೆಗೆ ಬೇಸಿಕ್. ಅದ್ರ ಮೇಲೆ ಅವ್ರೇನು ಮಾಡ್ತಾರೆ, ನಮ್ಮ ಟ್ರೇಡರ್ ಭಾಳ ಬುದ್ಧಿವಂತರಿದ್ದಾರೆ ಮತ್ತು ಅವರು ಸಹ ಒಳ್ಳೆ ಹೃದಯವಂತರಿದ್ದಾರೆ, ಅವ್ರೇನು ಮಾಡ್ತಾರೆ ಬೇರೆ ತಳಿಗೆ ಅವರು ಸ್ವಲ್ಪ ರೇಟನ್ನು ನೋಡಿ ಇಟ್ಟು ಮಾರಾಟ ಮಾಡ್ತಾರೆ. ಅದು ಚರ್ಚೆ ಆಗಿದೆ, ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಸಂಸದರು, ಮಾನ್ಯ ಶಾಸಕರು ಎಲ್ಲರೂ ಕಿವಿ ಮಾತು ಹೇಳಿದ್ದಾರೆ. ಸ್ವಲ್ಪ ನಾವು ರೈತರಿಗೆ ಪ್ರಮೋಟ್ ಮಾಡಲಿಕ್ಕೆ, ಉತ್ತೇಜನ ನೀಡಲಿಕ್ಕೆ ಒಳ್ಳೆ ಬೀಜವನ್ನು ಒಳ್ಳೆ ದರದಲ್ಲಿ ಕೊಟ್ಟರೆ ಮುಂದೆ ಬರ್ತಾರೆ. ಅಟ್ಲೀಸ್ಟ್ ಅದು ಉತ್ತೇಜನ, ಒಂದ್ಸಲ ಉತ್ತೇಜನ ಆದರೆ ಮತ್ತೆ ನಾವು ಆಲೂಗಡ್ಡೆಯನ್ನು ಏನು ಹಿಂದೆ ಇತ್ತು 40,000-50,000 ಎಕರೆ ಇತ್ತು, ಆ ರೀತಿ ಅನುಕೂಲ ಆಗ್ತದೆ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಬೆಲೆ ನಿಗದಿಯಾಗಿದೆ. ಸೊ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಆಲೂಗಡ್ಡೆ ಉತ್ತಮ ಬೆಳೆಯಾಗಲಿ ಅಂತ ನನ್ನೊಂದು ಆಶಯ.
1: ಸರ್, ಕಡೆಯದಾಗಿ ಒಂದು ಪ್ರಶ್ನೆ, ಈಗ ನಮಗಿನ್ನೂ ಪರಿಪೂರ್ಣವಾದಂಥ ಮಳೆ ಬಿದ್ದಿಲ್ಲ, ಆ ಕಾರಣಕ್ಕಾಗಿ ಯಾರು ಬಿತ್ತನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರು ಯಾವಾಗಲಿಂದ ಮಾಡಬೇಕು, ಮಳೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕು, ವಾತಾವರಣ ಹೇಗಿರಬೇಕು, ಅದ್ರ ಬಗ್ಗೆ ಒಂದಷ್ಟು.
0: ಈಗ ನೋಡಿ, ಈಗ ಮೇ 15 ನಾವು ದಿನಕ್ಕೆ ನಿಗದಿ ಮಾಡಿದ್ವಿ ಮಾರುಕಟ್ಟೆ ಪ್ರಾರಂಭ ಮಾಡ್ಲಿಕ್ಕೆ, ನಿಗದಿ ಆಗ್ತದೆ
1: ಇದು ಮಾರುಕಟ್ಟೆ ಪ್ರಾರಂಭ ಆಗುತ್ತೆ.
0: ಹೌದು ಹೌದು,
1: ಹದಿನೈದಕ್ಕೆ ತಗೊಂಡು ಹದಿನಾರಕ್ಕೆ
0: ಇಲ್ಲ ಇಲ್ಲ, ಅದನ್ನ ಹೇಳಿಕ್ ಹೋಗ್ನೆ. ಹದಿನೈದಕ್ಕೆ ಅವ್ರು ಖರೀದಿ ಮಾಡಿದ್ರೆ ಅಥವಾ ಹದಿನಾರು ಖರೀದಿ ಮಾಡಿದ್ರೆ ಖಂಡಿತವಾಗಿನ್ನು ಒಂದು ವಾರ ಹತ್ತು ದಿವಸಗಳ ಕಾಲ ಅವರು ನೆರಳಲ್ಲಿ ಹರಳಿ ಇಡಬೇಕಾಗ್ತದೆ. ಯಾಕೆಂದ್ರೆ ಅದು ಕೋಲ್ಡ್ ಸ್ಟೋರೇಜಲ್ಲಿ ಇರ್ತದೆ, ಶೈತ್ಯಗಾರ ಶೀತಲ ಗೃಹದಲ್ಲಿ ಇರ್ತದೆ. ಅದು ಅದನ್ನು ತಗೊಂಡೋಗಿ ನೀವು ಮರದ ನೆರಳಲ್ಲಿ ಅಥವಾ ಮನೆ ಅಂಗಳದಲ್ಲಿ ಒಂದು 8-10 ದಿವಸ ಹರಡಬೇಕಾಗ್ತದೆ. ಹರಡಿದಾಗ ಏನಾಗ್ತದೆ, ಅದು ಮಾಯಿಶ್ಚರ್ ಇನ್ನೂ ಕಡಿಮೆ ಆಗ್ತದೆ, ಆ ಮೊಳಕೆ ಹೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲೇ ಮೊಳಕೆ ಹೊಡಲಿಕ್ಕೆ ಪ್ರಾರಂಭ ಆದಾಗ ಭೂಮಿಯಲ್ಲಿ ಮೊಳಕೆ ಬರಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಆ ಬೆಳೆಗೆ. ಸೊ ಅದರಿಂದ ಅವ್ರು ತಗೊಂಡೋಗಿ ಒಂದು 8-10 ದಿವಸ ಅವರು ನೆರಳು ಹರಡಬೇಕಾಗ್ತದೆ. ಅದು ಹದ ಬರ್ತದಾಗ, ನಾವೇನು ಹದ ಅಂತೀವಲ್ಲ, ಆರ್ವಸಿ ಅಂತೀವಲ್ಲ, ಅದು ಬರ್ತದೆ. ಆ ನಂತರ ಅದನ್ನು ಮಳೆ ಬಿದ್ದ ನಂತರ, ಭೂಮಿ ತಂಪಾದ ನಂತರ ಅಥವಾ ಒಂದು ವಾತಾವರಣ ತಂಪಾದ ನಂತರ ಭೂಮಿನ ಸರಿಯಾಗಿ ಉಳುಮೆ ಮಾಡಿ ಹದ ಮಾಡ್ಕೊಂಡು ಸಾಲುಗಳನ್ನ ಮಾಡಿ ಆ ಸಾಲಿನಲ್ಲಿ ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜೋಪಚಾರದಲ್ಲಿ ಅವರು ಒಂದು ಒಂದು ಫಂಜಿಸೈಡು, ಒಂದು ಬ್ಯಾಕ್ಟೀರಿಯಾ ಸೈಡು ಅನ್ನ ಹಾಕಿ ಅವರು
1: ಬೀಜ ಮಳೆ ಬಿದ್ದ ನಂತರ ಅಂದ ತಕ್ಷಣ ಒಂದು ಅಥವಾ ಎರಡು ಮಳೆ ಬಿದ್ದ ತಕ್ಷಣ ಹಾಕ್ಬಿಡ್ಬೋದ?
0: ಇಲ್ಲ, ನಾನು ಹೇಳಿದ್ನಲ್ಲ, ಈಗ ವಾತಾವರಣ ಸ್ವಲ್ಪ ತಂಪಾಗ್ಬೇಕು,
1: ತಣ್ಣಗಾಗ್ಬೇಕು.
0: ಈಗ ನಮ್ಮಲ್ಲಿ ಬೆಳಿಗ್ಗೆ ಯಾರು ಚರ್ಚೆ ಮಾಡ್ತಿದ್ರು, ಈ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ ಬಹಳ ಹೀಟ್ ಇದೆ, ಬಹಳ ಉಷ್ಣಾಂಶ ಜಾಸ್ತಿ ಇದೆ ಹೊರಭಾಗದಲ್ಲಿ.
1: ಸರಳವಾಗಿ ಎಲ್ಲರಿಗೂ ಹೇಳಬೇಕು ಅಂತಂದ್ರೆ ಮನೆಯಲ್ಲಿ ನಾವು ಫ್ಯಾನ್ ಹಾಕೊಂಡು ಮಲಕಬಾರ್ದು.
0: ಹಾ, ಫ್ಯಾನ್ ಹಾಕೊಂಡು ಮಲಕಬಾರ್ದು. ಹೌದು, ಆ ರೀತಿ
1: ಇರಬೇಕು,
0: ಬಿದ್ದೆ ಮಾಡಬಹುದು. ಕರೆಕ್ಟ್ ಕರೆಕ್ಟ್. ನಾವ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಬಂದಾಗ ಒಂದು ತಂಪು ವಾತಾವರಣ ಇರ್ತದಲ್ಲ, ವಿಥೌಟ್ ಫ್ಯಾನು ತಂಪು ಆ ರೀತಿ ಇದ್ರೆ ನಮಗೆ ಅನುಕೂಲ ಆಗ್ತದೆ. ಸೊ ನಾವು ರೈತರುಗಳು ಅದೆಲ್ಲ ಗಮನ ಇಟ್ಕೊಳ್ಬೇಕಾಗ್ತದೆ. ಸುಮ್ಮನೆ ತಗೊಂಡೋಗಿ ಬಿತ್ತನೆ ಮಾಡ್ಬಿಡೋದು, ನಾಳೆ ಒಂದು ಮಳೆ ಆದಂತರ ಬಿತ್ತನೆ ಅದೇನಾಗ್ತದೆ, ಒಂದು ಮಳೆ ಆದಾಗ ಭೂಮಿ ಮೊದಲೇ ಹೀಟ್ ಆಗಿರ್ತದಲ್ಲ, ಒಂದು ಮಳೆ ಆದ ನಂತರ ಹೀಟ್ ಕಡಿಮೆ ಆಗಿರೋದಿಲ್ಲ, ಅದಿನ್ನೂ ಒಂಥರ ಭೂಮಿ ಇನ್ನೂ ಸ್ವಲ್ಪ ಟೆಂಪರೇಚರ್ ಆಗಿರ್ತದೆ. ಅದು ಆಗ ಆಗ್ಬಿಟ್ರೆ ಅರ್ಧ ಕಾದ ಮಣ್ಣಲ್ಲಿ ನಾವು ಆಗ್ತಂಗೆ ಆಗ್ತದೆ. ಅದು ಅವಾಗ ಇದನ್ನು ಸುಟ್ಟಾಗ್ಬಿಡ್ತದೆ, ಬಿಸಿನ ಆಗ್ತಂಗೆ ಆಗ್ತದೆ. ಅದನ್ನು ಅವಾಯ್ಡ್ ಮಾಡ್ಬೇಕಾಗ್ತದೆ. ಆ ಸಂದರ್ಭ ಹೇಗಿರ್ಬೇಕಂತ ಹೇಳಿದ್ರೆ ಫುಲ್ ವಾತಾವರಣ ತಂಪಾಗಿರ್ಬೇಕು, ಮತ್ತೆ ಭೂಮಿ ಸಹ ಅಂದ್ರೆ ಮಣ್ಣು ಸಹ ತಂಪಾಗಿರ್ಬೇಕು. ಆ ಸಂದರ್ಭದಲ್ಲಿ ಬಿತ್ತನೆ ಮಾಡಿದ್ರೆ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಅದು ಕರಗೋದಿಲ್ಲ ಭೂಮಿನಲ್ಲಿ. ಅದರಿಂದ ನಾವು ರೈತರ ಬಂದಲು ಏನು ವಿನಂತಿ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಅದು ತಗೊಂಡೋದಾಗ ಒಂದು 8-10 ದಿವಸ ನೆರಳನ್ನು ಹರಡಿ ಆ ನಂತರ ಬಿತ್ತನೆ ಮಾಡಿ, ದಯಮಾಡಿ ಅವಸರ ಬೀಳ್ಬೇಡಿ ಅಂತ ಮನವಿ ಮಾಡ್ತಾ ಇದ್ದೇನೆ ನಾನು.
1: ಇದಿಷ್ಟು ಈ ಆಲೂಗಡ್ಡೆ ಬೆಳೆಯ ಬಿತ್ತನೆ ಬೀಜದ ಆಯ್ಕೆ, ನಾಟಿಯ ಕ್ರಮಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನೂ ಹೆಚ್ಚಿನ ಒಂದು ಆಲೂಗಡ್ಡೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಒದಗಿಸಿಕೊಡ್ತೇವೆ ಅಂತ ಹೇಳ್ತಾ, ಇವತ್ತು ತಾವು ಭಾಗವಹಿಸಿ ಆಲೂಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸ್ತಾ ಇದ್ದೇವೆ. ಮಾಹಿತಿಯನ್ನು ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಚ್.ಆರ್. ಯೋಗೀಶ್ ಅವರೊಂದಿಗಿನ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ ಆರು ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ ಐದು ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾನ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಗ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ದ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಐವರು ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಸ್ಟುಡಿಯೋ ಸಮಯ ಆಗಿದೆ 7:45. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳೋಣ. ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಸಾಹಿತಿ ಮತ್ತು ಸಂಗೀತ ಹಂಸಲೇಖ ಅವರಿಂದ, ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆಯನ್ನ ರಚನೆ ಜಿ ಉದಯಶಂಕರ್ ಅವರದು, ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಕುಂಬಾರ ಚಿತ್ರದ ಗೀತೆ, ಗೀತೆಯನ್ನು ಬರೆದಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ, ರಾಗ ಸಂಯೋಜನೆ ಜಿಕೆ ವೆಂಕಟೇಶ್, ಗಾಯನ ಪಿಬಿ ಶ್ರೀನಿವಾಸ್.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಸ್ಟುಡಿಯೋ ಸಮಯ ಆಗಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ.

ಕೇಳುಗರಿಗೆಲ್ಲ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ, ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಂಡಿತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ B.R. ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ
ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ, ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ

ಕ್ರಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಅಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸಿಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ, ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಸ್ವಾತಂತ್ರ್ಯ ನಂತರದ ನಂತರ ಭಾರತದ ಹಸಿವು ಇನ್ನೂ ಬೃಹತ್ತಾಗಿ ಬೆಳೆದ ಪರಿಯನ್ನು ಕವಿ ಮನಸ್ಸು ಗಾಂಧಿಯನ್ನು ಬೇರೆ ರೂಪದಲ್ಲೇ ನೋಡಹತ್ತುತ್ತೆ. ಬಡವ ಸಿರಿವಂತರ ಅಂತರ ಹೆಚ್ಚಾಗುತ್ತಲಿದ್ದ ಪರಿಸರವನ್ನು ನೋಡುತ್ತಲೇ ಗಾಂಧಿ ಗಂಭೀರ ಭ್ರಮನಿರಸನದ ವಸ್ತುವಾಗಿ ಪರಿವರ್ತಿತವಾದರು. ನವೋದಯದ ಉದರದಿಂದ ಮತ್ತೆ ಮತ್ತೆ ಪುನರೂಪಗೊಂಡ ಪುರಾತನ ತತ್ವ ಚಿಂತನೆಯ ಮೂಲಕ ಮತ್ತೆ ಮೊಳಗಲಿ ಪಾಂಚಜನ್ಯ ಎಂದೆನ್ನುತ್ತ ನವ್ಯ, ಯಾರಿಗೇ ಬಂತು ಎಲ್ಲಿಗೇ ಬಂತು 47 ಸ್ವಾತಂತ್ರ್ಯ ಎಂದೆನ್ನುತ್ತ ದಲಿತ ಬಂಡಾಯ, ಸಾಹಿತ್ಯ ನವೋದಯದ ಉದರ ಗರ್ಭದಿಂದ ಉಗಮಿಸಿ ಬಂದು ಗಾಂಧಿ ಜಾಗದಲ್ಲಿ ಅಂಬೇಡ್ಕರ್, ಭಗತ್, ವಿವೇಕಾನಂದ, ನೇತಾಜಿ ಹೊಸ ವಿಕ್ರಮನಂತೆ ಪ್ರಶ್ನಿಸಹತ್ತತ್ವೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಬಡವರ ಒಡಲಿನ ಬಡಬಾ ನೆಲದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತೋ ಎಂದು ಗಾಂಧಿಯನ್ನು ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಅದೇ ಬೇಂದ್ರೆ. ಕುವೆಂಪು ಸಿರಿವಂತರು ಕಾನೂನು ರಚಿಸಿಹರು, ಬಡವರು ಕೂಳಿಗಾಗಿ ಗೋಳಾಡುತ್ತಿಹರು, ಸಿರಿಸುತರ ಹೊಟ್ಟೆಯಲ್ಲಿ ಬಡವರ ದನಿಯು, ಸಾಗರದ ನಡುವೆ ತುಂತರ ಹನಿಯು, ಕೂಲಿಕಾರರ ರಕುತ ಧನಿಕರಿಗೆ ಕೂಳು ಎಂದು ಬದಲ ದನಿಯಲ್ಲಿ ಗಾಂಧಿಯನ್ನು ಹುಡುಕಾಡ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿಯ ಕುರಿತು ಅವರ ವೈಯಕ್ತಿಕ ಬದುಕಿನ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊತ್ತಗೆಗಳು ಬಂದಿವೆ. ಸ್ವತಃ ಗಾಂಧೀಜಿಯೇ ಬರೆದ ಅವರ ಆತ್ಮಕಥೆ ಕನ್ನಡದಲ್ಲಿ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನನ್ನ ಸತ್ಯಾನ್ವೇಷಣೆ ಶೀರ್ಷಿಕೆಯಲ್ಲಿ ಭಾಷಣಾಂತರ ಮಾಡಿದ್ದಾರೆ. ಅದೊಂದು ಗಾಂಧಿಯನ್ನು ಒಬ್ಬ ಸಾಮಾನ್ಯ ಮಾನವನ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬಲ್ಲಂಥ ಸುಂದರ ಆತ್ಮಕಥನ. ಇಂದಿನ ಹುಡುಗರು ಮತ್ತು ಮುಂದಿನ ಕಾಲದ ಹುಡುಗರೂ ಕೂಡ ಮಹಾತ್ಮನ ಹಾದಿಪಯಣಕ್ಕೆ ಮಾರ್ಗದರ್ಶಿ ಆಗಬಲ್ಲಂಥದ್ದು. ಗಾಂಧೀಜಿಯ ಆಶಯ, ಚಿಂತನೆ, ರಾಜಕೀಯ ನಡಾವಳಿ, ಬದುಕು, ಬರಹ ಕುರಿತ ನೂರಾರು ಪುಸ್ತಕಗಳು ಕನ್ನಡ ಸಾಹಿತ್ಯದಲ್ಲಿ ಬಂದಿವೆ. ನನಗೆ ಅತ್ಯಂತ ಪ್ರಮುಖವಾಗಿ ಅಮೆರಿಕದ ಸುಪ್ರಸಿದ್ಧ ಫೋಟೋ ಜರ್ನಲಿಸ್ಟ್ ಮಾರ್ಗರೆಟ್ ಬರ್ಕ್ವೈಟ್ ಭಾರತ ಇಬ್ಬಾಗವಾಗುವ ಆಸುಪಾಸಿನ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಕೆಲ ವರ್ಷಗಳಲ್ಲಿ

0: ರಕ್ತದ ಉದ್ದಗಲ ಸುತ್ತಿ ಸರ್ದಾರ್ ಪಟೇಲ್, ಜಿಂದಾಲ್, ಹೈದರಾಬಾದಿನ ನವಾಬ, ನೆಹರು, ಬಿರ್ಲಾ, ಜಿನ್ನಾ ಮುಂತಾದ ಹತ್ತಾರು ಬಾರಿ ಗಾಂಧೀಜಿಯನ್ನು ಖುದ್ದು ಭೇಟಿ ಮಾಡಿ ಅಂದಿನ ಭಾರತದ ನೇತಾರರ, ಬಂಡವಾಳಶಾಹಿಗಳ, ಜನಸಾಮಾನ್ಯರ ಬದುಕಿನ ಚಿತ್ರಣಗಳನ್ನು ದಾಖಲಿಸುವ ಕೃತಿ ಬರ್ಕ್ವೈಟ್ ಕಂಡ ಭಾರತ. ಈ ಪುಸ್ತಕ ಹಲವಾರು ಭಾಷೆಗಳಲ್ಲಿ ತರ್ಜುಮೆಗೊಂಡಿವೆ ಮತ್ತು ಉತ್ತಮ ಪ್ರವಾಸ ಕಥನ ಪ್ರಶಸ್ತಿ ಕೂಡ ಬಂದಿದೆ. ಕೋಚೆಯವರ ಗಾಂಧಿಯ ಕಗ್ಗಲೆ ಮತ್ತು ಮಹಾತ್ಮ, ಇಎಂಎಸ್ ನಂಬೂದರಿಪಾಡರ ಮಹಾತ್ಮ ಮತ್ತವರ ವಾದ ಗಾಂಧೀಜಿಯವರನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ವಸ್ತುನಿಷ್ಠವಾಗಿ ಪರಿಚಯಿಸಿದ ಮತ್ತು ಸಾಹಿತ್ಯ ಸಂಪತ್ತಿನಿಂದ ಪರಿಚಯಿಸಿದ ಕೆಲವು ಕೃತಿಗಳು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಹೊಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋಧಿಕರಣ ಕಾಲದ ಭವಣಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ, ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಸುರಗಿಯಲ್ಲಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈಗ ಕೇಳಿ ಕುವೆಂಪುರವರು ರಚಿಸಿರುವ ಪುತ್ತೂರು ನರಸಿಂಹ ನಾಯಕ್ರವರ ಧ್ವನಿಯಲ್ಲಿರುವ ಈ ಒಂದು ಭಾವಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಹೆಚ್ಎಸ್ ವೆಂಕಟೇಶಮೂರ್ತಿಯವರು ರಚಿಸಿರುವ ಮಂಗಳಾ ರವಿಯವರ ಧ್ವನಿಯಲ್ಲಿರುವ ಈ ಒಂದು ಭಾವಗೀತೆಯನ್ನ ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ.

ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಸ್ಟುಡಿಯೋ ಸಮಯ ಆಗಿದೆ 8:30:05. ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಗಜಲ್ಸ್. ಮೊದಲಿಗೆ ಕೇಳಿ ರಾಹಿ ಕಾನ್ಪುರಿ ಅವರ ರಚನೆಯ ಗಜಲ್, ಹಾಡಿದ್ದಾರೆ ಅನೂಪ್ ಜಲೋಟಾ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ई कथे नर्स मत्तु अवर मन सिद्धू ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್.ಬಿ.ಐ. ಹೇಳುತ್ತೆ
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
5: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
6: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
4: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಇದುವರೆಗೂ ಗಜಲ್ಸ್ಗಳನ್ನು ಕೇಳಿದಿರಿ. ಸಮಯ ಆಗುತ್ತಲಿದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ఆకాశవాణి క్రీడాలోక సాప్తాహిక క్రీడా సంచికె. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ.
1: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನನ್ನ ಆರ್ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
1: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
2: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years ಅಟ್ ದ ಏಜ್ ಆಫ್ 8.5 years, ಓಕೆ, ಒಂದು ಸಮ್ಮರ್ ಕ್ಯಾಂಪ್ ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜ್ ಇಂದಾನೇ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನು ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ, ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 days ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೀಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯ್ತು. ಆಮೇಲೆ 20 days ಟ್ರೈನಿಂಗ್ ಆದ್ಮೇಲೆ ಸೀಲಿಂಗ್ ಅಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು, ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೀಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೀಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೀಲಿಂಗ್ ಜರ್ನಿ.
1: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
2: ಬಹಳ ಇಷ್ಟ. ಕರೆಕ್ಟ್. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಒಂದು ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಆಸ್ ಎನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬಾ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ, ಅವರು ಇವ್ರ ಫಿಯರ್ನ ಹೇಗ್ ಫೈಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ. ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್. ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವ್ರ ಲೈಫಲ್ಲಿ ಬರ್ಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜಿಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಡ್ ಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ. ಅವ್ರಿಗೆ ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
1: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು, ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
2: ಎಸ್, ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್, ದೋ ಇದೆರಡು ವಾಟರ್ ಸ್ಪೋರ್ಟ್ ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್, ಹಾಗೆ ಡ್ರಾಗನ್ ಬೋಟ್ ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗ್ ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಯೂಸ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್, ಹೇಗ್ ಸ್ಟಾರ್ಟ್ ಆಗುತ್ತಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್, ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದ್ ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲ್ ಅಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕ್ ಅಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರೆ ಅಂದ್ರೆ, ಲೇಕ್ ಅಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕ್ ಅಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋಟ್ ಬಿದ್ರೆ ಬೋಟ್ ನಾನ್ ಹೆಂಗ್ ಎತ್ತಕ್ಕಾಗುತ್ತೆ, ಬಿಕಾಸ್ ಶಿ ವಾಸ್ ಜಸ್ಟ್ 9 years ಓಲ್ಡ್, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದು ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರ ಅಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು, ಸೊ ಹಿಂದೆಯಿಂದ ಪುಷ್ ಕೊಡ್ಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬಹುದು. ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ, ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೇಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೇಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು, ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್ ಡೇ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು, ಅಟ್ ಲೀಸ್ಟ್ 100 to 200 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್, ಇದು ಸ್ವಿಮ್ ಮಾಡ್ತಾ ಇದ್ರು ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ, ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ ಒನ್ ಫಿಯರ್ ನ ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂತ್ನಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂತ್ನಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂತ್ನಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲು ಅವಳು?
2: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಅವ್ರು ಟ್ರೈನ್ ಮಾಡ್ತ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು, ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟೆಡ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿರ್ಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ. ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ ಯಾವ್ದಾದ್ರು ಎಕ್ಸರ್ಸೈಸ್ ಇದೆನಾ, ಹೇಗೆ?
2: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್ ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೆಯ್ಟ್ ಇಂದ ಮಾಡ್ತಾ ಇದ್ರು. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್, ಪುಷ್ಅಪ್ಸ್ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡಿದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
3: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ. ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯಿನ್ ಆಗಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನಗೆ ಬೇಡ ಅನಿಸ್ತು?
3: ಯಾಕಂದ್ರೆ ನನಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನನಗೆ, ಅಂದ್ರೆ ನೀರಲ್ಲಿ ಹೋಗದೆ ಅಂದ್ರೆ ನನಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊರಟ್ಟಿಗೆ ಆಟ ಆಡೋದಂದ್ರೆ ನಿಂಗೆ ಬಹಳ ಇಷ್ಟ. ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ, ಹಾಗಾಗಿ ನಿನ್ಗೆ ಸೈಲಿಂಗ್ ಮತ್ತೆ ಡ್ರಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
3: ಹೌದು
1: ಸಮನ್ವಿ, ಈಗ ನಿನ್ಗ ಒಂದ್ 12 ವರ್ಷ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
3: ನಾನು ಇಂಟರ್ನ್ಯಾಷನಲ್ಗೆ ಹೋಗಕ್ಕೆ ನಾನು ಸೇಲಿಂಗ್ 3 ಇಯರ್ಸ್ ಮಾಡಿದ್ದೆ. ಆ 3 ಇಯರ್ಸ್ ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 ಗೋಲ್ಡ್ ಮೆಡಲ್ಸ್ ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 ಗೋಲ್ಡ್ ಮೆಡಲ್ಸ್ ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಏನಾದ್ರೂ ನಾನು ಸಾಧನೆ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
3: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರ ಗೈಡೆನ್ಸ್ ಮಾಡಿದ್ರು?
3: ನನ್ಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್. ಅವ್ರು ನಂಗೆ ಹೆಲ್ಪ್ ಮಾಡಿದ್ರು, ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನಂಗೆ ಭಯ ಫಿಯರ್ ನ ದೂರ ಮಾಡಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್ ಮಾಡುವಾಗ ನದಿ ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು, ಎಲ್ಲಾ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನೆ ಹೇಗೆ ಪರಿಹಾರ ಕಂಡುಕೊಂಡಿ ನೀನು ಈ ಸಮಸ್ಯೆಗೆ?
3: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡಿಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9 o'clock ಅಲ್ಲಿ ರೀಚ್ ಆಗ್ತಿದ್ದೆ. 15 minutes ರೆಸ್ಟ್ ತಗೊಂಡ್ಬಿಟ್ಟು ಇನ್ ದ ವಾಟರ್ ಐ ಗೋ ಪ್ರಾಕ್ಟೀಸ್ ಫಾರ್ 7 hours. ಆಮೇಲೆ ಬಂದ್ಬಿಟ್ಟು ನಾನು ರೆಸ್ಟ್ ತಗೊಂಡಿದ್ದೆ, ಇಲ್ಲಾಂದ್ರೆ ಜಿಮ್ಗೆ ಹೋಗ್ತಿದ್ದೆ. ಅಲ್ಲಿ ಸಾಟರ್ಡೆ ಸಂಡೇ ಹಂಗೆ ಹೋಗ್ತಿತ್ತು. ಸಂಡೇ ಈವ್ನಿಂಗ್ ನಂದು ಟ್ರೈನ್ ಇತ್ತು, ಸಂಡೇ 6 o'clock ನಾನು ಹೋಗ್ತಿದ್ದೆ.
1: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ, ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡಬಹುದಿತ್ತು ಅಂತ?
3: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದೇ ಇಷ್ಟ.

0: ಓಕೆ ವಿ.
1: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ, ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರು ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಡೂ ಆಲ್ ದೀಸ್, ಐ ವಾಂಟ್ ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ರು ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದ್ಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ, ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್, ಅದು 8 ಇಂದ ಬಿಲೋ 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗು ಜೂನಿಯರ್ ಆಗುತ್ತೆ, ಅಂಡ್ 17 ಪ್ಲಸ್ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದ್ ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಹಿಂದೆ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 ಅಟ್ ಲೆಫ್ಟ್, 5 ಅಟ್ ರೈಟ್, 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೇ ಏಜ್ ಕ್ಯಾಟಗರಿನ ಅಥವಾ ಓಪನ್?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ ಸೆಕೆಂಡ್ ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ, ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 ವೀಕ್ಸ್ ಮುಂದೆ ಸ್ಟಾರ್ಟ್ ಮಾಡಿದ್ರಿ, ಅದು 1-2 ವೀಕ್ಸ್ ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ವಿ.
1: ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಹಾ, ಅವರು 1-2 ಮಂತ್ಸ್ ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್.
1: ಯಾವ ರೀತಿ?
0: ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ, 500 ಮೀಟರ್, 1 ಕಿಲೋಮೀಟರ್ ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರಾಗನ್ ಬೋಟ್ ಗ್ರೂಪ್ ಗೇಮ್.
0: ಹೌದು.
1: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 ಪೀಪಲ್ಸ್ ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ ಮೆಡಲ್ ಸೆಕೆಂಡ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದೈತೆ.
1: ನಿನ್ನೆ ಸಮ ಏಜ್ ನೋರ್ ಇರ್ಲಿಲ್ಲ, ಎಲ್ಲರೂ ದೊಡ್ಡವರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ?
0: ನಾನು ಅನ್ಕೊಂಡೆ ಏನಾಗ್ಲಿನೂ, ನನ್ಗೆ ಜಸ್ಟ್ ಫಿನಿಷ್ ಬೇಕು, ಫಿನಿಷ್ ಹೆಂಗನ ಮಾಡ್ಬೋದು, ನಾನು ಅಟ್ಲೀಸ್ಟ್ 1 ಮೆಂಬರ್ ಏನ ಔಟ್ ಮಾಡ್ಬೇಕು ಅಂಡ್ ಫಿನಿಷ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಷ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 ಮಿನಿಟ್ಸ್ ಅಷ್ಟೇ. ನಾನಂದ್ರೆ ನನ್ ಒಂದ್ ಫ್ರೆಂಡ್ ಮಾಡಿದ್ದೆ ಅಷ್ಟೇ, ಬಟ್ ಅವ್ರು ನನ್ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾ ರೇಸ್ ಫಿನಿಷ್ ಮಾಡಕ್ಕೆ ಲಾಸ್ಟ್ ಲೂಪ್ ಅಲ್ಲಿ ಇದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸೈಸ್ಡ್.
1: ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಿ, 4 ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿನ್ಗೆ ನೆನಪುಳಿಯುವಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ?
0: ಹೌದು.
1: ಅದ್ರ ಬಗ್ಗೆ ಹಂಚಿಕೊ.
0: ಹಾ, ನಂದು ಫಸ್ಟ್ ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು ಡಬಲ್ ಹ್ಯಾಂಡೆಡ್ ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಚರ್ಸ್ ಮಾಡ್ತಿದ್ರಿ, ಒಂದ್ ರೇಸ್ ಅಲ್ಲಿ ಮಾತ್ರ ನನ್ ಕ್ಯಾಪ್ಚರ್ಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು, ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದ್ ಮಾಡ್ಬಿಟ್ಟು ಬೋಟ್ ನ ಸ್ಟ್ರೇಟ್ ಮಾಡು, ಅವ್ನ ಹೇಳ್ದ ನಿನ್ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್, ನಿನ್ ಫಿನಿಶ್ ಮಾಡ ಅಷ್ಟೇ ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ ಅಂತ ಹೇಳ್ತು. ಅದಾದ್ಮೇಲೆ ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲೂಪ್ ಮಾಡಿದೆ ಅಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದ್ದು?
0: ಇದು KRS ಡ್ಯಾಮ್.
1: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ

0: ಹಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
1: ನಾನು ಯಾವಾಗೂ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ ಕೋಚ್ ಮಾಡ್ತೇನೆ, ಇಲ್ಲಾಂದ್ರೆ ನನ್ ಪಾರ್ಟ್ನರ್ ಮಾಡ್ತೇನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡಕ್ ಹೋಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ. ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
0: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ. ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
1: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷಿಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
0: ನಿನ್ನ ಏಜ್ ನೋರಿದ್ರಾ ಅಲ್ಲಿ?
1: ನಾನೇ ಎಲ್ಲರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
0: ಓ ಹೌದಾ?
1: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ ಹೈಟ್ ಇಲ್ಲ. ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಜಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ, ಇಷ್ಟು ಚಿಕ್ಕೇ ಜಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
0: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
1: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಹಸ್ಮಾನ್ಗೆ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿರೋ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
0: ಅವರೆಲ್ಲ ಎಲ್ಲಿ ಮಾಡ್ತಾರೆ?
1: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿ ಇಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ. ನಮ್ ಇಂಡಿಯಾಲ್ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ ಅಲ್ಲ, ಎಲ್ಲರಿಗೂ ಗೊತ್ತಿದೆ.
0: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ. ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
1: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ ಫಾರಿನರ್ಸ್ ನ ಎಲ್ಲಾರ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾನೆ ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿದ್ರು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲಾರು ಇಂಟರ್ನ್ಯಾಷನಲ್ ಆಡಿದ್ರು.
0: ಆಲ್ ಇಂಡಿಯಾದಲ್ಲಿ ನಿಂದ ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
1: ನಾನು 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
0: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚಿಕೊ. ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದೆ?
1: ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಹತ್ರ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
0: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
1: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
0: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್ ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೇಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಕೋರ್ ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ
0: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ,
2: ಇವರದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನೂ ಜಾಸ್ತಿ ಪುಲ್ ಮಾಡಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
0: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತ? ಎಷ್ಟು ಟೀಮ್ ಇದ್ವು ಅಲ್ಲಿ?
1: ಅಲ್ಲಿ 14 ಟೀಮ್ಸ್ ಇತ್ತು, ಅದರಲ್ಲಿ ಯಾರೈತೇ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 ಲ್ಯಾಕ್ ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 ಲ್ಯಾಕ್ ಸಿಕ್ತು.
0: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
1: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
0: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನ್ ನಿಂದು? ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆ ಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್. ಸೇಲಿಂಗ್ ಅಲ್ಲಿ. ಸೊ ನಿಮ್ಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
1: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರ್ವಾನಂದ್. ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು ಬಿ ಎಸ್ ಸಿ ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
0: ಏನಂದ್ರು ಅವರು ಅವಾಗ?
1: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನ್ ಯಾವಾಗೈತೆ ದೊಡ್ಡದಾಗ್ತೀಯ ಅವಾಗ ಮೈಟ್ ಬಿ ನಿಂಕೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಕೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯ್ತು, ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರು ಹೇಳಿದ್ದೆಲ್ಲ ಫೇಸ್ ಮಾಡಿದೆ.
0: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
1: ನನ್ ಗೋಲ್ ಇವಾಗೈತೆ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ ಫ್ಯೂಚರ್ ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
0: ಓ, ರೆಸ್ಲಿಂಗು ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
1: ಥ್ರೂ ಅಶ್ವಿನಿ ದೀದಿ.
2: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು, ಅವ್ರ ರೆಸ್ಲಿಂಗ್ ನೋಡಿ ನೋಡಿ ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗವರ್ಮೆಂಟ್ ಸಪೋರ್ಟು ನಮ್ಗೆ ಇಲ್ಲ, ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ. ಆಸ್ ಅನ್ ಅಡ್ವೆಂಚರ್ ಓಕೆ, ಇವ್ರು ತುಂಬಾ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ. ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫಿಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್ ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ. ಅದನ್ನ ನಾನ್ ಟ್ರೈ ಮಾಡ್ತಾ ಇದೀನಿ ಟು ಗೆಟ್ ದಟ್ ಟಿಲ್ ಹರ್.
0: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾನು ನಿನ್ಗೆ?
1: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 ಇಯರ್ ಅಲ್ಲಿ ಅಟ್ ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
0: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್?
1: ಮ್ಯಾಟ್.
0: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
2: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 ಥಿಂಗ್ಸ್, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ. ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರೆ ಅಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವೆಶನ್ ನನಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬಾ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್? ನೀನ್ 100% ಅಲ್ಲಿ ಕೊಟ್ಟಿಯಾ? ಅಂಡ್ ವಾಟ್ ಎವರ್ ರಿಸಲ್ಟ್ ಅಟ್ ಇಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಅಂಡ್ ಮುಂದೇನು ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನ್ ಅಚೀವ್ ಮಾಡಬೇಕು. ಶಿ ಆಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದೆ, ಓಕೆ ಐ ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ, ಸೇಲಿಂಗ್ ಹೇಳಿದ್ರು, ಓಕೆ ಗೋ ಫಾರ್ ಇಟ್, ನಿಮಗೆ ಸೇಲಿಂಗ್ ಇಷ್ಟನ, ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಕ್ಕಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ. ಓಕೆ ಸೇಲಿಂಗ್ ಏನಿದೆ, ಏನ್ ಸ್ಪೋರ್ಟ್ಸ್ ಇದೆ, ಏನೇನ್ ಕ್ಯಾಟಗರಿ ಇದೆ, ಫಾರ್ ಎಕ್ಸಾಂಪಲ್ ಇವಳಿಗೆ ನಾನು ಏನೇನ್ ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನ್ ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ. ಹಾಗೆ
0: ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ?
2: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್, ಅಲ್ಲಿ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
0: ಒಳ್ಳೇದು ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್ ನಿಮಗೂ ಕೂಡ ಧನ್ಯವಾದ.
2: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
1: ಥ್ಯಾಂಕ್ ಯು.
0: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಧರ್ಮಸೆರೆ ಚಿತ್ರದ ಗೀತೆಯನ್ನ. ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ, ಗೀತೆಯ ಗಾಯನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಮೌನಗೀತೆ ಚಿತ್ರದ ಗೀತೆಯನ್ನ ರಚನೆ ಗೀತಪ್ರಿಯ ಅವರದು, ಸ್ವರಕಲ್ಪನೆ ಎಂ ರಂಗರಾವ್ ಅವರಿಂದ

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಕೇಳಿ ಕೃಷ್ಣ ನೀ ಬೇಗನೆ ಬಾರು ಚಿತ್ರದ ಗೀತೆಯನ್ನು.

ಮಧುರ ಗಾನ ಕಾರ್ಯಕ್ರಮವನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನ ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳೋಣ ಸುಪ್ರಭಾತ ಚಿತ್ರದ ಗೀತೆಯನ್ನ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಗೀತೆಯ ಗಾಯನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ

ಸಂತ ತುಕಾರಾಂ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ರಚನೆ ಚಿ ಸದಾಶಿವಯ್ಯ ಅವರದು. ಸ್ವರಕಲ್ಪನೆ ಮಾಡಿದ್ದಾರೆ ವಿಜಯ್ ಭಾಸ್ಕರ್.

ಮಧುರಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಸಿರು ತೋರಣ ಚಿತ್ರದ ಗೀತೆಯನ್ನ. ಸಾಹಿತ್ಯ ಜೀವಿ ಅಯ್ಯರ್ ಅವರದು ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೂ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಸಮಯಾಗುತ್ತಲಿದೆ 10:30. ಮುಂದಿನ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್.